ಆಕಾಶವಾಣಿ ಕಾರವಾರ, ಈಗ ಸಮಯ 5:58. ಇಂದು ಗುರುವಾರ, ಜುಲೈ ತಿಂಗಳ 9ನೇ ತಾರೀಕು, 2026ನೇ ಇಸ್ವಿ. ಬೆಳಗಿನ ಪ್ರಸಾರವನ್ನ ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆ 102.3 MHz ನಾನು ದೀಪಾ ಪೆಡ್ನೇಕರ್ ಹೇಳುವ ನಮಸ್ಕಾರ ಹಾಗೂ ನಿಲಯದ ಬೆಳಗಿನ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ ಹತ್ತು ನಿಮಿಷಕ್ಕೆ ಕರುನಾಳು ಬಾ ಬೆಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಕ್ತಿಗೀತೆಗಳು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂತನ ತಿರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ರೈತರಿಗೆ ಸಲಹೆ. ಆರು ಗಂಟೆ ನಲವತ್ತು ನಿಮಿಷಕ್ಕೆ ಗಾನಸುದೆ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆಗಳು. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಕಾಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಭಾವಗೀತೆಗಳು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಕಿರುನಾಟಕ ಬೆಲ್ಲದ ಡಬ್ಬಿ ರಚನೆ ಶ್ರೀರಾಮಚಂದ್ರ ಭಾವೆ ನಿರ್ದೇಶನ ಶಶಿಧರ್ ಕೆ ನರೇಂದ್ರ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನ. ಹತ್ತು ಗಂಟೆ ಎರಡು ನಿಮಿಷಕ್ಕೆ ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಕೊಡಗಿನ ಕುಶಾಲ್ ನಗರದ ದೀನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಮಳೆ ಪದ.

ಬೆಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಈ ಕುರಿತು ಹೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 5 ಗಂಟೆವರೆಗೆ ವಿದ್ಭಾರತಿ ಮುಂಬಯಿ ಕಾರ್ಯಕ್ರಮ. 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಾಟ್ಯರಂಗ ಹಿನ್ನೆಲೆ ಗಾಯಕಿ ನೀತಾ ಶೇಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:50 ಕಿಸಾನ್ ವಾಣಿಯಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಟಿಎಸ್ ಪ್ರಸಾದ್, ರೂಪಾ ಗೌಡ ಮತ್ತು ಸುವರ್ಣ ಶಿವಾನಂದ್. ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 10 ಗಂಟೆಗೆ ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆತ್ಮೀಯರೇ, ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ. ಆಕಾಶವಾಣಿ ಕಾರವಾರ ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಪ್ರವಾದಿ ಮೊಹಮ್ಮದರು ಅತ್ಯಂತ ದೊಡ್ಡ ಗುರುಗಳು. ಆದ್ರೆ ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದ್ರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಾಯಾದಿ ಮತ್ಸರಾನೇ ಹೀಗೆ, ವೈರಿಗಳನ್ನು ಹೇಗಾದರೂ ಸಂಭಾಳಿಸ್ಬೋದಪ್ಪ, ಈ ದಾಯಾದಿಗಳನ್ನು ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬ ಅಪಾಯದಲ್ಲಿತ್ತು. ಅವಾಗ ಒಬ್ರು ಯಾರೋ ಬಂದು ಹೇಳಿದರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬ ತೊಂದರೆ ಕಾಲ ಇದು, ನಿಮ್ಮ ವೈರಿಗಳು ಬಲಿಷ್ಠರಾಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಮ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ರು. ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು. ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶೆ ಅವ್ರದ್ದು. ಅನೇಕ ಶಿಷ್ಯರು ಬರಬೇಕಂದ್ರೂ ಯಾರನ್ನೂ ಬರಗೊಡ್ಲಿಲ್ಲ ಅವರು. ಆದರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವ್ರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯ ಆದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮೊಹಮ್ಮದರಿಗೆ. ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ ಮೊಹಮ್ಮದರು ಕಾಡಿಗೆ ಹೋಗಿದ್ದಾರೆ ಅಂತ. ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ, ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು. ಪ್ರವಾದಿ ಮೊಹಮ್ಮದರು ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು. ಎಷ್ಟು ಬೇಗ ಹೋಗಿದ್ದಾರೆ, ದೂರದಲ್ಲಿ ಆ ಕುದುರೆಗಳ ಕುರುಪಟ ಸದ್ದು, ಜನರು ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರುವಾಯಿತು. ಅಬೂಬೇಕರಿಗೆ ಭಾಳ ಭಯ ಆಯಿತು. ಹೇಳಿದಂತೆ, ಪ್ರವಾದಿಗಳೇ, ಅವರು ಮಹಾ ಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದ್ಬಿಡ್ತಾರೆ ತಕ್ಷಣ. ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ.

0: ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳ್ದ. ಮೊಹಮ್ಮದರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ. ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು. ಬಾ ಅದರೊಳಗೆ ಅಂತ ಅಬೂಬೇಕರ್ನ ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಕ್ಕೆ ಕೂತ್ಕೊಂಬಿಟ್ರು. ಅದೆಲ್ಲ ಒಂದು ಅರ್ಧ ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡಕರ ಗುಂಪು ಬಂದ್ಬಿಡ್ತು. ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದರು, ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ ಇದೆ, ಒಳಗೆ ಹೋಗಿ ನುಗ್ಗಿ. ಅಬೂಬೇಕರಿಗೆ ನಡುಕ ಶುರುವಾಯಿತು, ಪಿಸುಗುಟ್ಟಿದ್ರು. ಈಗೇನು ಮಾಡೋದು, ಅವರು ಅಷ್ಟೊಂದು ಜನ, ನಾವಿಬ್ಬರೇ ಇದ್ದೇವೆ ಅಂದರು. ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, ಮೂರು ಜನ ಇದ್ದೀವಿ. ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತುಬಿಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ. ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲೆಗಡಕರ ನಾಯಕ ಇದ್ನಲ್ಲ, ಗುಹೆ ಒಳಗೆ ಹೋಗಬೇಕು ಅಂತ ಅವನು ಕೂಗಿದ್ನಲ್ಲ, ಅವನು ಹೇಳಿದೆ, ಏ ಹುಚ್ಚ, ತಲೆಯಲ್ಲೇನೋ ನಿನಗೆ, ಜೇಡ್ರ ಬೆಳೆ ಕಾಣಿಸಲ್ಲೇನು ಬಾಗಿಲಿಗೆ, ಜೇಡ್ರ ಬೆಲೆ ಕಟ್ಟಿದ್ರು ಹಂಗೊಳಗೆ ಹೋಗ್ತಾರೆ ಅವರು, ತಲೆಯಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ. ಬೇರೆ ಕಡೆ ಹೋದರೆ ಎಲ್ಲರೂ, ಇಬ್ಬರು ಪ್ರಾಣನ ಉಳಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ, ಕಷ್ಟ ಪರಿಸ್ಥಿತಿ ಬಂದಾಗ ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ಟಿವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ. ನಿಮ್ಮ ನಂಬಿಕೆ ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೇ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ನೀವು ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡುತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋಂಥ ನಂಬಿಕೆ ಇದೆಯಲ್ಲ, ಅದು ಯಾವಾಗಿದ್ದರೂ ಕಾಪಾಡುತ್ತೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳಲ್ಲಿ ಬಸವಣ್ಣನವರ ವಚನಗಳು. ಹಾಡಿದ್ದಾರೆ KS ಸುರೇಖಾ.

ಶಂಕರ್ ಶಾನ್ಭಾಗ್ ಅವರ ಧ್ವನಿಯಲ್ಲಿ ಬಸವಣ್ಣರ ವಚನವನ್ನು ಕೇಳಿದಿರಿ. ಈ ಮುಂಚೆ ಪ್ರಸಾರವಾದ ಗೀತೆಗೆ ಅಕ್ಕ ಮಹಾದೇವಿಯರ ವಚನಕ್ಕೆ ನಾಗವಳ್ಳಿ ನಾಗರಾಜ್ ಅವರ ಧ್ವನಿಯಾಗಿತ್ತು. ಇದೀಗ ಕೇಳಿ ರೂಪಾರಾವ್ ಮತ್ತು ದೀಪಾರಾವ್ ಅವರ ಧ್ವನಿಯಲ್ಲಿ ಈ ಗೀತೆ.

0: ವಾಣಿ ಸಮಯ 6:07 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ

0: ಅನ್ಯಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸೋದರ ಮಾವ, ಅತ್ತೆ, ಸೊಸೆ, ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? ಒಂದು ಅಥವಾ ಎರಡು? ಹಾಗಾದ್ರೆ ತನ್ನ ನೋವುಗಳನ್ನ, ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ, ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದೊಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ, ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ, ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು, ಜೋಗುಳವನ್ನು, ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದ್ರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು, ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
3: ಗೇರು ಬೀಜಗಳನ್ನು ಬಿತ್ತುವ ಹಿಂದಿನ ದಿನ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕೋದ್ರಿಂದ ಬೀಜಗಳಲ್ಲಿ ಮೊಳಕೆ ಸಮನಾಗಿ ಹಾಗೂ ಶೀಘ್ರವಾಗಿ ಬರಲು ಸಹಾಯವಾಗುತ್ತೆ. ಈ ರೀತಿ ನೆನೆ ಹಾಕಿದ ಬೀಜಗಳನ್ನ ತೇವಯುಕ್ತವಾದ ಮಿಶ್ರಣ ತುಂಬಿದ ತೊಟ್ಟಿಗಳಲ್ಲಿ ಒಂದು ಅಂಗುಲ ಆಳದಲ್ಲಿ ಬಿತ್ತಬೇಕು. ಬಿತ್ತಿದ ನಂತರ ತೊಟ್ಟಿಗಳು ನೆನೆಯುವ ಹಾಗೆ ನೀರುಣಿಸಬೇಕು. ತೊಟ್ಟಿಗಳನ್ನು ಹುಲ್ಲಿನಿಂದ ಮುಚ್ಚೋದ್ರಿಂದ ಮೊಳಕೆ ಶೀಘ್ರವಾಗಿ ಬರಲು ಸಹಾಯವಾಗುತ್ತೆ. ಮೊಳಕೆಯೊಡೆದು ಸಸಿಗಳು ಹೊರಬರುವ ಸಂದರ್ಭದಲ್ಲಿ ಹುಲ್ಲನ್ನು ಸಂಪೂರ್ಣವಾಗಿ ತೊಟ್ಟಿಯ ಮೇಲಿನಿಂದ ತೆಗಿಬೇಕು. ಬೇಸಿಗೆಯ ಬಿಸಿಲು ಹೆಚ್ಚಿರುವ ಸಮಯದಲ್ಲಿ ಸಸಿಮಡಿಗಳಿಗೆ 50% ನೆರಳು ಸೂಕ್ತ. ಹಾಗೆಯೇ ಬೀಜ ಬಿತ್ತಿದ ನಂತರ ಪ್ರತಿನಿತ್ಯ ಸಸಿ ಮಡಿಗಳಿಗೆ ನೀರುಣಿಸುವುದು ಬಹಳ ಮುಖ್ಯ. ಮಳೆ ಬರುತ್ತಿರುವಾಗ ನೀರುಣಿಸುವ ಅಗತ್ಯ ಇಲ್ಲ. ಬಿತ್ತಿದ ಬೀಜಗಳು 15-20 ದಿನಗಳಲ್ಲಿ ಮೊಳಕೆಯೊಡೆಯಲು ಆರಂಭವಾಗುತ್ತೆ. ಬೇಸಿಗೆಯಲ್ಲಿ ಬಿತ್ತಿದ ಹೊಸ ಬೀಜಗಳು ಇನ್ನೂ ಬೇಗನೆ ಮೊಳಕೆಯೊಡೆಯುತ್ತೆ. ಮೊಳಕೆಯೊಂದಿಗಿನ ಬೀಜದ ದಳಗಳು ತಿನ್ನಲು ರುಚಿಯಾಗಿರುವುದರಿಂದ ಹಕ್ಕಿ, ಇಲಿ, ಹೆಗ್ಗಣ ಮತ್ತು ಚಿಕ್ಕ ಮಕ್ಕಳಿಂದ ರಕ್ಷಿಸಬೇಕು. ಅನಂತರ ಮಳೆಗಾಲದಲ್ಲಿ ಈ ಸಸಿ ಮಡಿಯಲ್ಲಿ ಅಡಿ ಸಸಿಗಳ ತೊಟ್ಟಿಯಲ್ಲಿ ನೀರಿನ ಅಂಶ ಜಾಸ್ತಿಯಾದಾಗ ತೊಟ್ಟಿಗಳ ಬದಿಗಳನ್ನು ಅಮುಕೋದ್ರಿಂದ ತೊಟ್ಟಿಯಲ್ಲಿನ ಹೆಚ್ಚುವರಿ ನೀರು ಬಸಿದು ಹೋಗಿ ಸಸಿಗಳು ಕೊಳೆಯೋದನ್ನು ತಪ್ಪಿಸಬಹುದು. ಸಸಿಗಳ ಬುಡ ಕೊಳೆ ರೋಗವನ್ನು ನಿಯಂತ್ರಿಸಲು 1% ಬೋರ್ಡೋ ದ್ರಾವಣ ಅಥವಾ 1% ಕಾರ್ಬನ್ ಡೈಜಿಯಂ ದ್ರಾವಣ 10 ದಿನಗಳ ಅಂತರದಲ್ಲಿ ಸಿಂಪಡಿಸಬಹುದು. ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಿದಲ್ಲಿ ಇಂತಹ ಸಮಸ್ಯೆ ಜಾಸ್ತಿಯಾಗಿರುತ್ತೆ. ಒಂದು ವೇಳೆ ಬಿತ್ತಲೇಬೇಕಾದ ಸಂದರ್ಭದಲ್ಲಿ ನರ್ಸರಿ ಮಡಿಗಳಿಗೆ ಮಳೆಯಿಂದ ರಕ್ಷಣೆಯನ್ನು ಕೊಡಬೇಕು. ನರ್ಸರಿ ಗಿಡಗಳಿಗೆ ಬರುವ ಕೀಟಬಾಧೆ ನಿಯಂತ್ರಿಸಲು ಸೂಕ್ತ ಕೀಟನಾಶಕವನ್ನು ಸಿಂಪಡಿಸಬೇಕು. ಅಡಿ ಗಿಡದ ಮುಖ್ಯ ಕಾಂಡ ನೇರವಾಗಿ ಬೆಳೆಯುವ ಸಲುವಾಗಿ ಅಡ್ಡರೆಂಬೆಗಳನ್ನು ಆಗಾಗ ಕತ್ತರಿಸ್ತಾ ಇರಬೇಕು. ಹೀಗೆ ಸುಮಾರು 1.5-2 ತಿಂಗಳ 25-30 cm ಎತ್ತರ ಬೆಳೆದ ಅಡಿ ಸಸಿಗಳು ಕಸಿ ಕಟ್ಟಲು ಯೋಗ್ಯ. ಗೇರು ಬೆಳೆಯಲ್ಲಿ ಕಸಿ ಕಟ್ಟುವಿಕೆಯನ್ನು ನೆರಳಾಶ್ರಯವಿರುವ ಜಾಗ ಅಥವಾ ನರ್ಸರಿ ಕೊಟ್ಟಿಗೆಯಲ್ಲಿ ಮಾಡುವುದು ಸೂಕ್ತ.

0: ಆಯ್ಕೆ ಮಾಡಿದ. ಅಡಿ ಸಸಿಯ ಕೆಳಗಿನೊಂದು ಜೊತೆ ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ಹರಿತವಾದ ಚೂರಿಯಿಂದ ತೆಗಿಬೇಕು. ಗಿಡದ ಬುಡದಿಂದ 15-20 cm ಎತ್ತರದಲ್ಲಿ ಕಾಂಡದ ಭಾಗ ಮೆದುವಾಗಿದ್ದು ಆ ಭಾಗದಲ್ಲಿ ಅಡ್ಡವಾಗಿ ಕತ್ತರಿಸಿ ಕಸಿ ಗಿಡದ ಮೇಲುಭಾಗವನ್ನು ತೆಗೆಯಬೇಕು. ಕತ್ತರಿಸಿದ ಭಾಗದಿಂದ ಸುಮಾರು 6-7 cm ಆಳದ ಸೀಳೊಂದನ್ನು ಮಾಡಿಕೊಳ್ಬೇಕು. ಅಡಿ ಗಿಡಕ್ಕೆ ಹೊಂದುವಂತಹ ಕಸಿ ಕಡ್ಡಿಯನ್ನು ಆರಿಸಿಕೊಂಡು ಅದರ ಉದ್ದವನ್ನು 10 cm ತಗ್ಗಿಸಿಕೊಂಡು ಕಸಿ ಕಡ್ಡಿಯ ಬುಡಭಾಗದಲ್ಲಿ ಎರಡೂ ಬದಿಗೆ ಸಮನಾಗಿ ಬೆಣೆಯಾಕಾರದಲ್ಲಿ 6-7 cm ಉದ್ದಕ್ಕೆ ಕೆತ್ತಿ ಅದನ್ನು ಸೀಳಿದ ಅಡಿ ಸಸಿಯ ಕಾಂಡಭಾಗಕ್ಕೆ ಜೋಡಿಸಬೇಕು. ಹೀಗೆ ಜೋಡಿಸುವಾಗ ಕಸಿ ಕಡ್ಡಿ ಹಾಗೂ ಅಡಿ ಸಸಿಯ ಒಂದು ಬದಿಯ ತೊಗಟೆಯಾದರೂ ಸರಿ ಹೊಂದುವಂತೆ ಜೋಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕಸಿ ಕಡ್ಡಿಗಳು ದಪ್ಪವಿದ್ದು ಬೇರು ಸಸಿಗಳ ಕಾಂಡ ತೆಳ್ಳಗಿದ್ದರೆ ಎರಡೂ ಬದಿಗೆ ಸರಿಯಾಗಿ ಹೊಂದಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ಒಂದು ಬದಿಗಾದರೂ ಹೊಂದುವಂತೆ ಸೇರಿಸಿ ಕಟ್ಟೋದ್ರಿಂದ ಕಸಿ ಮಾಡಲು ಅನುಕೂಲವಾಗುತ್ತೆ. ಈ ರೀತಿ ಜೋಡಿಸಿದ ಭಾಗವನ್ನು 2 cm ಅಗಲದ 30 cm ಉದ್ದದ 100 ಗೇಜ್ ಪಾಲಿಥಿನ್ ಪಟ್ಟಿಯ ಸಹಾಯದಿಂದ ಬಿಗಿಯಾಗಿ ಕಟ್ಟಬೇಕು. ಕಸಿ ಕಟ್ಟಿದ ನಂತರ ಕಸಿ ಕಟ್ಟಿದ ಭಾಗ ಒಣಗದಂತೆ ಮಾಡಲು 20 cm ಉದ್ದ ಹಾಗೂ 4 cm ಅಗಲದ 200 ಗೇಜ್ ಪಾಲಿಥಿನ್ ಚೀಲವನ್ನು ಕಸಿ ಕಡ್ಡಿಗೆ ಟೋಪಿಯಂತೆ ತೊಡಿಸಬೇಕು. ಇದರಿಂದ ಕಸಿ ಕಡ್ಡಿ ಬೇಗ ಚಿಗುರಿ ಬರಲು ಸಾಧ್ಯವಾಗುತ್ತೆ. ಈ ಗೇರುಬಳಿಯಲ್ಲಿ ಕಸಿ ಕಟ್ಟಿದ ಗಿಡಗಳನ್ನು 2-3 ವಾರಗಳ ಕಾಲ ನೆರಳಾಶ್ರಯದಲ್ಲಿ ಇಡೋದ್ರಿಂದ ಮೊಗ್ಗುಗಳಿಂದ ಹೆಚ್ಚಿನ ಚಿಗುರು ಬರಲು ಸಹಾಯವಾಗುತ್ತೆ. 2-3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲಿನ ಪಾಲಿಥಿನ್ ಟೋಪಿಯನ್ನು ತೆಗೆದು ಗಿಡಗಳನ್ನು ಬೆಳಕಿರುವ ಜಾಗಕ್ಕೆ ಸ್ಥಳಾಂತರಿಸಬೇಕು. ಯಶಸ್ವಿ ಕಸಿ ಗಿಡಗಳು 3-4 ವಾರಗಳವರೆಗೆ ಬೆಳವಣಿಗೆಯನ್ನು ತೋರಿಸುತ್ತವೆ ಹಾಗೂ 3-4 ವಾರಗಳಲ್ಲಿ ಸುಮಾರು 70-80% ಗಿಡಗಳು ಚಿಗುರುಡೆಯುತ್ತವೆ. ಕಸಿ ಗಿಡಗಳ ಯಶಸ್ಸು ಅಡಿ ಸಸಿಗಳ ಬೆಳವಣಿಗೆ, ಕಸಿ ಕಡ್ಡಿಗಳ ಆಯ್ಕೆ, ಕಸಿ ಕಟ್ಟುವ ವಿಧಾನ, ಕಸಿ ಕಟ್ಟುವವರ ಕೌಶಲ್ಯತೆ ಮತ್ತು ಕಸಿ ಕಟ್ಟುವ ಕಾಲ, ಆರ್ದ್ರತೆ, ಉಷ್ಣಾಂಶ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈ ಗೇರು ಬೆಳೆಯಲ್ಲಿ ಕಸಿ ಗಿಡಗಳನ್ನು ಜೋಡಿಸಿಡುವ ಮಡಿಗಳಿಗೆ ದಪ್ಪದ ಕಪ್ಪು ಪಾಲಿಥಿನ್ ಹಾಳೆಗಳನ್ನು ಹಾಸೋದ್ರಿಂದ ಗಿಡದ ಬೇರುಗಳು ತೊಟ್ಟಿಯಿಂದ ಹೊರಬಂದು ಭೂಮಿಯಲ್ಲಿ ಹೋಗದಂತೆ ತಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುದ್ದಿಯಲ್ಲಿ ದಾಸರ ಪದಗಳು. ಆರಂಭದಲ್ಲಿ ಕೇಳಿ ಜಗನ್ನಾಥ ದಾಸರ ಪದ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಭಾರತ ಚುನಾವಣಾ ಆಯೋಗ

ದಾಸರ ಪದಗಳಲ್ಲಿ ಜಗನ್ನಾಥ ದಾಸರು, ವಿಜಯದಾಸರು ಹಾಗೂ ಪುರಂದರದಾಸರ ರಚನೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಗಾನಸುದೆ ಕಾರ್ಯಕ್ರಮ.

ಆಕಾಶವಾಣಿ ಕಾರವಾರ, ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆನ ಉಳಿಸ್ರಿ.
2: ಇಲ್ಲಾಂದ್ರೆ ನನ ಕಂಪನಿ ಕೊಡ್ರಿ.
4: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?

0: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ ಪ್ರೇಮದ ಸಂಬಂಧ. ಲಲ್ಲ ಲಲ್ಲ ಲಲ್ಲ ಲೋಕವೆಲ್ಲ ನೀನೇ ಇರುವ ಪೂಜಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ

ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಇನ್ನೊಂದು ರಚನೆ ಹಾಡಿದ್ದಾರೆ ಬಿಆರ್ ಛಾಯಾ. ಕೇಳಿ ಮುಂಗಾರಿನ ಅಭಿಷೇಕಕ್ಕೆ.

0: ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದ.
3: ಆಕಾಶವಾಣಿ ಸಮಯ ಸರಿಯಾಗಿ 7:34:15. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ.

0: ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ ಎರಡನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ 4.6%, ಮುಂದಿನ ವರ್ಷ ಅದು 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ 2.3% ಮತ್ತು ಮುಂದಿನ ವರ್ಷ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ

0: ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಚಿತ್ರಗೀತೆಗಳು. ಆತ್ಮೀಯ ಚಿತ್ರದ ಗೀತೆ ಹಾಡಿದ್ದಾರೆ ಚಿನ್ಮಯಿ. ಗೀತರಚನೆ ಜಯಂತ್ ಕಾಯ್ಕಿಣಿ. ಸಂಗೀತ ಮನೋಜ್ ಜಾರ್ಜ್.

ದೂಧ್ಸಾಗರ್ ಚಿತ್ರದ ಗೀತೆ ಹಾಡಿದ್ದಾರೆ ಬದ್ರಿ ಪ್ರಸಾದ್ ಹಾಗೂ ಅನುರಾಧಾ ಭಟ್. ಗೀತರಚನೆ ವಿ ಮನೋಹರ್, ಸಂಗೀತ ಗೌತಮ್ ಶ್ರೀವಾಸ್ತವ.

ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:00 ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವುಗಳ ಸ್ವರದಲ್ಲಿ ಕೇಳಿ ಹೊಸ ರಾಗ ಚಿತ್ರದ ಗೀತೆ. ಗೀತರಚನೆ ಶ್ಯಾಮ್ ಸುಂದರ್ ಕುಲಕರ್ಣಿ, ಸಂಗೀತ ಎಸ್ಪಿ ಕುಮಾರ್.

ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವುಗಳ ಸ್ವರದಲ್ಲಿ ಕೇಳಿ ಎದುರೇಟು ಚಿತ್ರದ ಗೀತೆ. ಗೀತರಚನೆ ಬಗಿರಂಗ, ಸಂಗೀತ ಸತ್ಯಂ.

ಅನುಪಮಾ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ದೊಡ್ಡರಂಗೇಗೌಡ, ಸಂಗೀತ ಅಶ್ವಥ್ ವೈಲ್.

ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ಶಿಶುಗಳವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೆ ಹಿರಿಯನು ನಲಿಯದಿಹನೆ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ.

ಪಕ್ವತೆಯ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಡಿ ವಿ ಜಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ವ್ಯಕ್ತಿತ್ವ ಹದಗೊಳ್ತಾ ಇದ್ದ ಹಾಗೆ ನಾವು ಪಡೆಯೋ ಅನುಭವಗಳಿಂದ ನಮ್ಮ ವ್ಯಕ್ತಿತ್ವ ಪರಿಪಾಕಗೊಳ್ತಾ ಇದ್ದ ಹಾಗೆ ನಾವು ಲೋಕವನ್ನು ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು, ಸ್ವೀಕರಿಸೋದು ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ. ಹೆಚ್ಚು ಪ್ರಬುದ್ಧ ಆಗುತ್ತೆ, ಹೆಚ್ಚು ವಿವೇಚನೆಯಿಂದ ಕೂಡಿರುತ್ತೆ, ನಮ್ಮ ಬದುಕು ಚಲುವಾಗುತ್ತೆ, ಸುಂದರವಾಗುತ್ತೆ. ನೋಡಿ, ಹಸಿವು ಮನುಷ್ಯನಿಗೆ ತೀರ ಸಹಜವಾದದ್ದು. ಅದರಲ್ಲೂ ಯಾರಾದರೂ ತುಂಬ ರುಚಿಯಾದ ಆಹಾರವನ್ನು ಎದುರುಗಡೆ ಸೇವಿಸ್ತಾ ಇದ್ದರೆ ನಮಗೆ ಇನ್ನಷ್ಟು ಹಸಿವು ಜಾಸ್ತಿ ಆಗುತ್ತೆ. ಇದು ಮನುಷ್ಯ ಸಹಜವಾದ ಪ್ರವೃತ್ತಿ. ಆದರೆ ಪಕ್ವಗೊಂಡ ಪ್ರಬುದ್ಧವಾದ ಮನಸ್ಸಿರುತ್ತಲ್ಲ, ಅದು ಹಸಿವಿದ್ರೂ ಕೂಡ ನಮಗೆ ಚಿಕ್ಕ ಮಕ್ಕಳು ಅವಲಕ್ಕಿ ಬೆಲ್ಲ ತಿಂತ ಸಂಭ್ರಮ ಪಡ್ತಾ ಇದ್ದರೆ ಕಿತ್ಕೊಳ್ಳೋಕೆ ಹೋಗ್ತೀವ, ಕರುಪ್ತೀವ? ಕರ್ಬೋದಿಲ್ಲ, ಬದಲಿಗೆ ಸಂತೋಷ ಪಡ್ತೀವಿ. ಮಕ್ಕಳ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣ್ತೇವೆ. ಇದು ಪಕ್ವತೆಯ ಪ್ರತೀಕ. ಹಾಗೆಯೇ ಈ ಲೋಕದಲ್ಲಿ ಜನ ಎಲ್ಲ ವಿಷಯಾಸಕ್ತಿಯಲ್ಲಿ ಮುಳುಗೋಗಿದ್ರೆ ಅದನ್ನು ನೋಡಿ ನಾವು ಕರುಬೇಕಾಗಿಲ್ಲ, ನಾನು ಪಾಲ್ಗೊಳ್ಬೇಕು ಅಂತ ಅಪೇಕ್ಷೆ ಪಡಬೇಕಾಗಿಲ್ಲ. ಇದು ಪಕ್ವತೆಯ ಸ್ಥಿತಿ ಅಲ್ಲ, ಒಂದು ಬಗೆಯ ನಿರಾಸಕ್ತಿಯಿಂದ ನಾವು ಅದನ್ನು ನೋಡೋಕ್ಕೆ ಸಾಧ್ಯ ಆಗಬೇಕು, ಆಗ ನಮ್ಮ ಬೆಳವಣಿಗೆ ಸಾಧ್ಯ. ಡಿ ವಿ ಜಿ ಪದ್ಯದಲ್ಲಿ ಈ ಬಗೆಯ ನಿರ್ಲಿಪ್ತತೆಯನ್ನು, ನಿರಾಸಕ್ತಿಯನ್ನು ಪ್ರತಿಪಾದಿಸ್ತಾ ಇದ್ದಾರೆ. ನಾವೇನಾದರೂ ಸಾಧಿಸಬೇಕು ಅಂತಂದರೆ ಈ ಲೋಕದ ಆಕರ್ಷಣೀಯ ಬಗೆಗೆ ಒಂದು ಬಗೆಯ ನಿರ್ಲಿಪ್ತತೆ ಬೇಕು, ನಿರಾಸಕ್ತಿ ಬೇಕು.

ಅವನು ತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಉಂಡಾತನುಣು ತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ.

ಜ್ಞಾನದ ಮಹತ್ವವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸರಳವಾಗಿ ತಿಳಿಸ್ತಾ ಇದ್ದಾರೆ. ನಾವು ಎತ್ತರ ಎತ್ತರಕ್ಕೆ ಏರಿದಷ್ಟು ಕೂಡ ಸುತ್ತಮುತ್ತಲ ಬದುಕನ್ನು ನಾವು ಸಮಚಿತ್ತದಿಂದ ಸಮಾಧಾನವಾಗಿ ನೋಡೋ ಕೌಶಲವನ್ನು ನಾವು ಪಡ್ಕೊಂಡ್ಬಿಡ್ತೀವಿ. ಎತ್ತರಕ್ಕೇರೋದು ಅಂತಂದರೆ ಬೆಟ್ಟ ಏರೋದು ಅಂತಲ್ಲ, ಜ್ಞಾನದ ಶಿಖರವನ್ನೇರೋದು ಅನ್ನೋ ಅರ್ಥ. ಬದುಕಿನಲ್ಲಿ ನಿಜವಾಗಿ ನಮಗೆ ಸಂತೃಪ್ತಿ ದೊರಕೋದು ಯಾವಾಗ ಅಂದರೆ ಈ ಲೋಕದ ಸುಖ ಸಂಪತ್ತು ಅದನ್ನು ಪಡೆದಾಗ ಅಲ್ಲ. ಅವುಗಳಿಂದ ತೃಪ್ತಿ ಸಿಗುತ್ತೆ ನಿಜ, ಆದರೆ ಅದು ತಾತ್ಕಾಲಿಕವಾದದ್ದು. ನಿಜವಾದ ತೃಪ್ತಿ ಸಿಗೋದು ಯಾವಾಗ ಅಂದರೆ ನಮ್ಮತನದ ಅರಿವು ನಮಗೆ ಮೂಡಿದಾಗ. ಊಟ ಮಾಡಿ ಸಂತೃಪ್ತನಾದವನು ಬೇರೆಯವರು ಊಟ ಮಾಡ್ತಾ ಇದ್ದರೆ ಸಹಜವಾಗಿ ಸಂತೋಷ ಪಡ್ತಾನೆ. ನಿಜವಾದ ಸ್ಕಾಲರು ಗುರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಸಂಭ್ರಮಿಸ್ತಾನೆ, ತನ್ನಲ್ಲಿರೋದನ್ನು ಹಂಚ್ತಾನೆ. ಹಾಗೆ

0: ಬೆಳೆಸಿದಾಗ ಅವರೂ ಬೆಳೀತಾರೆ, ನಾವೂ ಬೆಳಿತೀವಿ. ಇದು ಜ್ಞಾನಿಯ ಲಕ್ಷಣ. ನಿಜವಾದ ಜ್ಞಾನಿ ಹೀಗೆ ಸಂತೃಪ್ತ. ಅವನೇನು ಮಾಡ್ತಾನೆ ಅಂತಂದರೆ, ತಾನೂ ಸಮಾಧಾನವಾಗಿರ್ತಾನೆ, ಉಳಿದವರಿಗೂ ಸಮಾಧಾನವನ್ನು ತಂದುಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿರ್ತಾನೆ. ಉಳಿದವರ ಮನಸ್ಸನ್ನು ಕ್ಷೋಭೆಗೊಳಿಸೋದು, ಬೇಸರಗೊಳಿಸೋದು, ಹಿಂಸೆಗೊಳಿಸೋದು ಅದನ್ನು ಜ್ಞಾನಿ ಮಾಡೋದಿಲ್ಲ. ನಾವೆಲ್ಲರೂ ಹೀಗೆ ಜ್ಞಾನದ ಅರಿವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಆಗಬೇಕು. ಇಲ್ಲಿ ಆಹಾರ ಮತ್ತು ಜ್ಞಾನ ಇವೆರಡನ್ನು ಸಮೀಕರಿಸಿ ಡಿ ವಿ ಜಿ ತುಂಬ ಸೊಗಸಾಗಿ ಈ ಲೋಕಕ್ಕೆ ಅಗತ್ಯವಾದ ಸಾಂತ್ವನದ ಶಕ್ತಿಯನ್ನು ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
2: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
4: ಭಾವಗೀತೆಗಳು

ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯನ್ನ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಕೆಎಸ್ ನರಸಿಂಹಸ್ವಾಮಿಯವರ ಇನ್ನೊಂದು ರಚನೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ, ಕಿರುನಾಟಕ ಬೆಲ್ಲದ ಡಬ್ಬಿ, ಬರೆದವರು ಶ್ರೀ ರಾಮಚಂದ್ರ ಭಾವಿ. ಕೇಳಿ ಕಿರುನಾಟಕ ಬೆಲ್ಲದ ಡಬ್ಬಿ.
2: ಓ ಪುಣ್ಯಕ್ಕಿನ್ನೂ ಬಸ್ ಬಂದಿಲ್ಲ. ಒಂದ್ ರೀತಿ ನೋಡಿದ್ರೆ ಈ ಬಸ್ ಲೇಟ್ ಆಗಿ ಬರುವುದು ನಮ್ಮಂಥವ್ರಿಗೆ ಚಲೋನ. ಯಾರು ಯಾರು? ನನ್ನ ಹೆಸರು ಹಿಡಿದು ಕರ್ದಂಗ ತಲೆ. ಓ ಪಾಟೀಲ, ಬಾರ ಹೋ ಪಾಟೀಲ. ನೀನು ಬಸ್ಸಿಗೆ ಕಾಯ್ಲಿಕ್ಕತ್ತೇನ? ಹೌದು ಮಾರ, ಮಂಗಳೂರು ಬಸ್ಸು ಇನ್ನೂ ಯಾಕೆ ಬರುವಲ್ಲೋ ಅಂತ ಅನ್ಕೋತಿದ್ದೆ. ಅಷ್ಟೋಗ ನೀ ಕಾಣಿಸಿದೆ ಅಂತ.
3: ಹಂಗಾರ ನಿಂದು ನಂದು ಒಂದ ದಾರಿ ಅನ್ನೋ ಹಂಗಾತು.
2: ಯಾಕ ನೀನು? ಚಲೋ ಆತು ಬರು. ದೂರದ ಪ್ರಯಾಣ ಒಬ್ಬನೇ ಹೋಗಿ ಬಂದ್ರ ಭಾರ ದಾಸ ನೋಡಪ್ಪ.
3: ಎಲ್ಲಿ ತನಕ ನೀನು?
2: ಉಡುಪಿ ತನಕ. ಮಣಿಪಾಲ್ದೊಳಗ ಒಂದಿಷ್ಟು ಬ್ಯಾಂಕಿಂದು ಕೆಲಸ ಬಂದಪ್ಪ. ಅಂದಂಗ ನೀನು
3: ಬ್ಯಾಸ್ಗಿ ರಜಾ ಅಂತ ಮನಿ ಮಂದಿ ಎಲ್ಲ ತವ್ರಿಗೆ ಹೋಗ್ಬಿಟ್ರ. ಇನ್ನ ಸಾಲ ಶುರು ಆಗ್ತಾವ ನೋಡು.
2: ಹೌದು,
3: ಕರೀಲಿಕ್ಕೆ ಹೊಂಟೇನೆ.
2: ಹಿಂಗ ಮತ್ತ ಲಘುನ ಹೊಂಟಂಗ ಕಾಣಿಸದಲ್ಲೋ. ಹುಡುಗರು ರಜಾ ಪೂರ್ತಿ ಮಜಾ ಮಾಡ್ಕೊಂಡು ಇರ್ಲಿ ಬಿಡು.
3: ಇನ್ನೂ ಆಲಸ್ಯ ಮಾಡಿಬಿಟ್ರ ಕೆಲಸ ಕೆಟ್ಟ ಹೋಗ್ತಾವ. ಮೇ ತಿಂಗಳ ಮುಗಿತಿದ್ದಂಗ ಘಟ್ಟದ ಕೆಳಗ ಮಳಿ ಜೋರಾಗಿ ಬಿಡ್ತದ, ಪ್ರವಾಹ ಬರ್ತಾವ, ಗುಡ್ಡ ಕುಸಿದು ದಾರಿ ಕಟ್ಟಾಗಿ ಹೋಗ್ತಾವ. ಮತ್ತ ತವರ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ಇಲ್ಲಿ ಗಂಡ ಒಬ್ಬವನ ಇರುವಾಗಿನ ಫಜೀತಿ ಏನು ಅಂಬುದರ ಕಲ್ಪನಾ ಸುದ್ದ ಇರುವುದಿಲ್ಲ.
2: ನೀನು ಅನ್ನೋದು ಖರೆ ಅದ ಏನಪ್ಪ? ಅರೇ ಇದೇನು ಇದು ಗುಣಚೀರದ ಗಂಟು ನಿಂದೇನಿದು? ಅಂತೂ ಮಾವನ ಮನೆಗೆ ಅಳಿಯ ದೇವರ ಸವಾರಿ ಜೋರಾಗಿ ಹೊಂಟಂಗ ಕಾಡ್ತದ ಅನ್ನೋ.
3: ಏನ್ ಸವಾರಿನೋ ಏನ್ ಕಥಿನೋ, ಮೊದಲ ಮದ್ವಿ ಸೀಸನ್, ಈಗ ಬಸ್ನೊಳಗೆ ನಿಲ್ಲಿಕ್ಕೂ ಜಾಗ ಇಲ್ಲ.
2: ಹೌದು ಮಾರ,
3: ಈಗ ಟಾಪ್ ಸರ್ವಿಸ್ ಸುದ ಶುರು ಆಗ್ಬಿಟ್ಟಾವ. ಅಂಥದ್ರೊಳಗೆ ಈ ಬೆಲ್ಲದ ಡಬ್ಬಿ ಗಂಟು ಹೆಂಗ್ ಸಾಗಿಸೋದು ಅಂತ ಚಿಂತಿ ನಂಗ.
2: ಬೆಲ್ಲದ ಡಬ್ಬೇನ ಇದ? ಯಾಕೋ ಅಲ್ಲಿ ಬೆಲ್ಲ ಸಿಗುದಿಲ್ಲ ಅಂತೇನ?
3: ನಮ್ಮ ಮಾವ ಬಂದಿದ್ರಲ್ಲ, ಈ ನಮೂನಿ ಬೆಲ್ಲ ಸಿಗುವುದಿಲ್ಲ ಅಂತ ಹೇಳಿದ್ರ ಅಲ್ಲೇ.
2: ಓ ಹಂಗ
3: ಅಷ್ಟ ನೋಡು. ಆಶಾ ಸುಮ್ಕ ಕೂತ್ರ ಕೇಳ. ಏನ್ರಿ ನೀವು ಕರೀಲಿಕ್ಕೆ ಬರು ಮುಂದ ಚಲೋ ಬೆಲ್ಲ ಒಂದ್ ಡಬ್ಬಿ ತಂದು ಬಿಡ್ರಿ ಅಂತ ಅಪ್ಪಣಿ ಮಾಡೇ ಬಿಟ್ಲು.
2: ಮತ್ತ ವೈನಿ ಹೇಳಿದ ಮೇಲೆ ಮುಗುದ ಹೋಯ್ತಲ್ಲ. ಆದ್ರ ಜಗ, ಚಿಮಣಿ ಎಣ್ಣಿ, ಗ್ಯಾಸು, ಪೆಟ್ರೋಲು, ಉರುವಲು, ಇಂಥ ಡಬ್ಬಿ ಬೆಲ್ಲ ಇಂಥವನ್ನೆಲ್ಲ ಬಸ್ ಒಳಗೆ ಹಾಕೋದಿಲ್ಲ. ನಿನ್ಗೆ

0: ಬಸ್ ಬಂದು ನಿಂತ ಮೇಲೆ ಬಸ್ಸಿನ ಸಿಬ್ಬಂದಿ ಚಹಾ ಕುಡಿಲಿಕ್ಕೆ ಹೋಗ್ತಾರೇನಪ್ಪ. ಆ ಹೊತ್ತು ನೋಡ್ಕೊಂಡು ಒಬ್ಬ ಹಮಾಲನ್ನು ಹಿಡಿದು ಬೆಲ್ಲದ ಡಬ್ಬಿನ ತಾಪಿನ ಮೇಲೆ ಹಾಕಿಸಿಬಿಡು. ಲಗೇಜು ಮಾಡಿಸ್ಲಿಕ್ಕೆ ಹೋಗ್ಬಾಡೇನಪ್ಪ. ಟಿಕೆಟ್ ಅಷ್ಟೇ ತಗೊಂಡು ಏನೂ ತಿಳಿದವ್ರಂಗ ಸುಮ್ಮಗೆ ಕುಂಟುಬಿಡು. ಹಾ ಅನ್ನಂಗೆ ನೋಡಲ್ಲೇ ಬಸ್ ಬಂದ್ಬಿಡ್ತು, ನಾ ಹೋಗಿ ಸೀಟ್ ಇಡ್ತೇನಪ್ಪ.
1: ಹತ್ರ ಟಿಕೆಟ್ ಟಿಕೆಟ್

0: ಕುಂತು ಬಿಡು. ಹಾ ಅಣ್ಣ ನೋಡು, ಅಲ್ಲಿ ಬಸ್ ಬಂದ್ಬಿಡ್ತು, ನಾ ಹೋಗಿ ಸೀಟ್ ಇಡ್ತೇನಪ್ಪ.
1: ಅಂತೂ ತಡ ಆದ್ರೂ ಅಡ್ಡಿ ಇಲ್ಲ, ಊರ್ ಮುಟ್ಟು ತನಕ ಇನ್ನೇನು ಚಿಂತಿಲ್ಲ.
2: ಏ ಜಗ, ಮತ್ ನೀನು ಡಬ್ಬಿನ ಟಾಪ್ ಇಂಜಿನ್ ಹಾಕ್ಸಿದ್ದನ್ನ ಕಂಡಕ್ಟರು ಡ್ರೈವರು ಯಾರು ನೋಡಿಲ್ಲ? ಹೋಗಿಲ್ಲ.
1: ಇಲ್ಲ, ಅವ್ರು ಬರೋದ್ರೊಳಗೆ ಕೆಲಸ ಮುಗಿಸ್ಬಿಟ್ಟಿದ್ದೆ.
2: ಚಲೋ ಆತ ಬಿಡು. ಏನಪ್ಪ ಅಂದಂಗ ಜಗ, ಡಬ್ಬಿನ ಚಲೋ ನಂಗೆ ಪ್ಯಾಕ್ ಮಾಡಿದ್ಯೋಲ್ಲಿ ಮತ್ತ, ಯಾಕಂದ್ರ ಧಡಿಕೆ ಒಳಗ ಡಬ್ಬಿ ಉರುಳಿ ಗಿರುಳಿ ಮತ್ತೇನಾದ್ರು
1: ನನಗ್ ಗೊತ್ತಾಗುದಿಲ್ಲ. ನಾ ಅಷ್ಟ ಬಸ್ಸಿನ ಮ್ಯಾಲಿಂದ ಎತ್ತಿ ಒಗದ್ರು ಅದಕ್ಕೆ ಏನು ಆಗುದಿಲ್ಲ.
2: ಅಡ್ಡಿಲ್ಲೇನಪ್ಪ,
1: ಹಂಗ ಪ್ಯಾಕ್ ಮಾಡೀನಿ. ಹೊಸ ಡಬ್ಬಿ ಮುಚ್ಚಳಾನು ಬಿಗಿ ಅದ, ಮತ್ತ ಮುಚ್ಚಳಕ್ಕ ಮಣ್ಣು ಮೆತ್ತಿ ಇನ್ನಷ್ಟು ಟೈಟ್ ಮಾಡೇನಿ, ಮತ್ತ ಡಬ್ಬಿನ ಗೋಣಿ ಚೀಲದೊಳಗೆ ಇಳಿಸಿ ಬಿಗಿಯಾಗಿ ಕಟ್ಟಿಬಿಟ್ಟೇನಿ.
2: ಬೇಷ್ ಮಾಡ್ಬಿಡ. ಹಾ ಜಗ, ಈಗ ನೋಡು ಘಾಟ್ ಸೆಕ್ಷನ್ ಶುರುವಾತೇನಪ್ಪ.
1: ಶುರುವಾತ
2: ಬಸ್ಸು ಘಟ್ಟ ಇಳಿಯುವ ಮುಂದ ತಿರುಗಿ ಇಳಿಯುವ ಮಜಾನೋ ಮಜಾನೋ ಅದು. ಮತ್ತ ಬೆಟ್ಟ ಗುಡ್ಡ ಕಾಡು ಒಟ್ಟಿನಾಗ ಪ್ರಕೃತಿ ಸೌಂದರ್ಯ ನೋಡ್ಲಿಕ್ಕೆ ಬಹಳ ಚಂದ ಏನಪ್ಪ. ಏನಪ್ಪ ನಿಮ್ ಡಬ್ಬಿನ ಏನು ಮತ್ತ ಅಲ್ಲ, ಸಳಿಗಳಿಗೆ ಸರಿಯಾಗಿ ಕಟ್ಟಿದ ಇಲ್ಲ ಅದನ್ನ
1: ಗಡಿಬಿಡಿ ಒಳಗ ಹಂಗೆ ಇಳಿಸ್ಬಿಟ್ಟೆ. ಏ ಪಾಟೀಲ, ಏನ್ ಮಾಡುದೀಗ, ಬಸ್ ಪ್ರತಿ ಸಲ ತಿರುಗುವ ಮುಂದೆ ಡಬ್ಬಿ ಟಾಪಿನ್ ತುಂಬ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟದಲ್ಲ.
3: ಯಾರ್ರಿ ಯಾರ್ರಿ ಅದು, ಟಾಪಿನ ಮೇಲೆ ಏನ್ ಸಾಮಾನು ಹಾಕಿರಿ? ಊಟದ ಕೆಳಗ್ ಬಿದ್ದು ಹೋದ್ರೆ ನಾವು ಜವಾಬ್ದಾರಲ್ಲ.
1: ಬಿದ್ರ ಪೀಡ ಹೋತು
2: ನಂದು ಅಂತ ಘೋಷಣೆ ಮಾಡಿದ್ಯೋ ಮತ್ತ ಲಗೇಜ್ ಬೇರೆ ಮಾಡಿಸಿಲ್ಲ ಅದ್ರ.
1: ಅದಾಗ್ಲಿ, ಯಾಕೋ ಎದೆ ಒಳಗ್ ಪುಕ್ಕು ಪುಕ್ಕು ಅನ್ಲಿಕ್ಕೆ ಹತ್ತದ. ಈ ದಡಿಕಿಗೆ ಮುಚ್ಚಳಕ್ಕೆ ಮೆಚ್ಚಿದ ಮಣ್ಣು ಉದುರು ಬಿಟ್ರೆ, ಆಮೇಲೆ ಮುಚ್ಚಳ ಬಾಯಿ ಬಿಟ್ರೆ, ಮೊದಲ ಮೇ ತಿಂಗಳ ಬಿಸಿಲು ಬಸ್ಸಿನ ಕಾವಿಗೆ ಬೆಲ್ಲ ಕರಿಗೆ ಬಿಡ್ತದ, ಆಮೇಲೆ ನೀರ್ನಂಗ ಹರಿತಾ ಹರಿತಾ ಟಾಪಿನ ಸಂಧಿ ಸಂಧಿ ಒಳಗೆಲ್ಲ ತುಂಬಿಕೊಂಡು ಒಳಗು
2: ಜಗ ನೋಡಲ್ಲಿ ಬಸ್ನೊಳಗೆಲ್ಲ ಬೆಲ್ಲ ಚೋರ್ಲಿಕ್ಕಿಟ್ಟದ. ಅಲ್ಲಿ ನೋಡು ಎಲ್ಲಾರ ಮೈಲು ಅಲ್ಲಿ ಅರಿವಿ ಮೇಲೆ ಸಾಮಾನಿನ ಮೇಲೆ ನೋಡು ಅವ್ರ ಪಡಿಪಾಟ್ಲಾನ. ನಾವು ಎಂದ್ರೆ ಸೀಟ್ ಹಿಡ್ದೀವಿ ಅಂತ ನಮ್ಗೇನು ಅದರಿಂದ ತ್ರಾಸ ಆಗಿಲ್ಲ ಏನಪ್ಪ ಸದ್ಯಕ್ಕ.
3: ಯಾರಿಪ್ಪ ಅದು ಬೆಲ್ಲ ಟಾಪಿನ ಮೇಲೆ ಹಾಕಿದವ್ರು? ಯಾರ್ದದು ಬೆಲ್ಲ? ಯಾವ ಮಗನು ಬಾಯಿನ ಬಿಡುವನ್ನಲ್ಲ.
2: ಏ ಜಗ ನೋಡಿದ್ಯೋ ಇಲ್ಲೋ ನೀನು ಬೆಲ್ಲ ಮಾಡಿದ ಹಗರಣ.
1: ಹೌದು ಪಾಟೀಲ, ಹಿಂಗಾಗ್ತದ ಅಂತನ ಬೆಲ್ಲ ಹಾಕ್ಲಿಕ್ಕೆ ಬಸ್ಸಿನ ಮಂದಿ ಪರವಾನಗಿ ಕೊಡುದಿಲ್ಲ ಅಂತ ಈಗ ನನಗೆ ಗೊತ್ತಾಯ್ತು.
2: ಓ ಜಗ ನೀ ಮಾತ್ರ ತಪ್ಪಗ ಕೂತ್ಬಿಡಿಯಂತ, ಈ ಬೆಲ್ಲ ನಿಂದು ಅಂತ ಗೊತ್ತಾತು ಅಂದ್ರೆ ಈ ಬಸ್ಸಿನ ಮುಂದೆಲ್ಲ ಕೂಡಿ ನಿನ್ನ.
1: ಹೌದು ಮಾರಾಯ, ಬೆಲ್ಲ ಹಾಳಾಗಿ ಹೋಗ್ಲಿ, ಮರ್ಯಾದೆ ಉಳಿಸ್ಕೊಂಡು ಮೊದಲು ಮಾವನ ಮನೆ ಸೇರ್ಕೊಂಡು ಬಿಟ್ರೆ ಸಾಕಾಗ್ಯದ ನನ್ಗೆ.

0: ಮಳಿ ನೀರು ಸೇರಿ ಬಸ್ಸಿನ ಮಂದಿಗೆಲ್ಲ ಪಾನಕದ ಅಭಿಷೇಕ. ಯಾಕೋ ಎದ್ದ ಕೆಳಗಿನ ಚಲೋ ಇದ್ದಂಗಿಲ್ಲ ಇವತ್ತು. ಪಾಪ ಎಷ್ಟೊಂದು ಅವಸ್ಥೆ ಇವ್ರದೆಲ್ಲ, ನನ್ನೊಬ್ಬನ ತಪ್ಪಿಗೆ ಪಾಪ ಇವರೆಲ್ಲ ಅನುಭವಿಸಂಗಾತು.
1: ಛೇ ಛೇ ಛೇ ಛೇ, ಯಾರದ್ದಾದ್ರು ಬೇಡ, ಈಗಾದ್ರೂ ಹೇಳ್ರಿಪ್ಪ.
0: ಅಂತೂ ಊರ್ ಬಂತು, ಇಲ್ಲಿ ತನಕ ಹೆಂಗೋ ಪಾರಾದೆ. ಇನ್ ಯಾರಿಗೂ ಗೊತ್ತಾಗದಂಗ ಆ ಬೆಲ್ಲದ ಡಬ್ಬಿನ ಕೆಳಗಿಳಿಸ್ಕೊಂಡು ಬಿಟ್ಟೆ ಅಂತಂದ್ರೆ ನಾ ಗೆದ್ದೆ.
2: ಏ ಸರಿ ದಾರಿ ಬಿಡಪ್ಪ, ಏ ಸರಿ ಹೇಳಿರಿ.
0: ಮಳಿ ಇನ್ನೂ ಸಣ್ಣಾಗಿ ಬರ್ಲಿಕ್ಕೆ ಹತ್ತದೆ. ಹಮಾಲ್ರಿ ಯಾರು ಕಾಣುವಲ್ರು. ನಾನೇ ಟಾಪಿಗೆ ಹತ್ತಿ ಇಳಿಸ್ಬಿಟ್ರಾತು. ಅಯ್ಯೇ, ಇದನ್ ಹೆಂಗ್ ಹಿಡಿಯುದು ಅನ್ನೋದು ಗೊತ್ತಾಗವಲ್ದು. ಇಡೀ ಚೀಲ ಬೆನ್ನ ಒಳಗೆ ಮುಳುಗ್ ಹೋಗ್ಯದ. ಮ್ಯಾಲಿನಿಂದ ಒಗದ್ ಬಿಡುವ ಚಲೋ. ಕಾತಾತಲ ಈ ಕಂಡಕ್ಟರ್ ಕಳೆದು ನೋಡಿಬಿಟ್ಟ.
2: ಬರ್ರಿ ಬರ್ರಿ ಬರ್ರಿ, ನಿಧಾನಕ ನಿಧಾನ ಕೇಳಿರಿ. ಆ ಗಡಿಬಿಡಿ ಏನಿಲ್ಲ ನಿಮ್ದ, ಏನು ಇದಲ್ಲ.
3: ಹೌದ್ರಿ ಕಂಡಕ್ಟರ್ ಸಾಹೇಬ್ರ,
2: ಮತ್ತ ನಾ ದಾರಿ ಉದ್ದಕ್ಕೂ ಗಂಟ್ ಹಾರ್ಕೊಂಡೆ, ಟಾಪರ್ ಅಂತ ಕೂತಿದ್ರಲ್ರಿ. ಆತು ಇದ್ರ ಲಗೇಜು ಮಾಡಿಸಿರೇನು? ಇಲ್ಲ ಅಂದ್ರ ನಾ ಹಂಗ ಬಿಟ್ಟು ಬಿಡ್ತೀನಿ ಅನ್ಕೊಂಡ್ರೇನು? ಉಡುಪಿಯೊಳಗ ಆ ಕಂಟ್ರೋಲರ್ ಹತ್ತಿ ನೋಡಿ, ಏನ್ರಿ ಇದು ಎಮ್ಮಿ ಕರ ಹಾಕಿದಂಗೆ ಆಗ್ಯದಲ್ಲ ಅಂದ್ರು. ನಾನು ಅಲ್ರಿ ಸರ, ನಂಗೇನು ಗೊತ್ತಿಲ್ಲ ಅಂದ್ರು ಕೇಳಲಿಲ್ಲ. ನನ್ನ ಮ್ಯಾಲೆ ರಿಪೋರ್ಟ್ ಮಾಡ್ತೀನಿ ಅಂತ ಧಮಕಿ ಬೇರೆ ಕೊಟ್ಟಾರ. ಹ್ಞೂ ಮಾರಿ ನೋಡ್ಕೊಂತ ಏನ್ ನಿಂತು ಬಿಟ್ರಿ, ತೈರ ಐವತ್ತು.
0: ಐವತ್ತು ರೂಪಾಯಿ ಅಷ್ಟಾಕ್ರಿ ಸಾಹೇಬ್ರ?
2: ಯಾಕಂತ ಮತ್ತೆ ಕೇಳ್ತಿರಲ್ರಿ, ಈಗ ನೀವ ಮ್ಯಾಲ ಹತ್ತಿ ನಿಮ್ ಬೆಲ್ಲ ಮಾಡಿದ ಅನಾಹುತನ ಕಣ್ಣಾರೆ ನೋಡಿರ್ಲಿಲ್ಲೋ. ಮಂಗಳೂರಿಗೆ ಹೋದ್ಮೇಲೆ ನಿದ್ದಿ ಮಾಡೋದು ಬಿಟ್ಟು ಈ ಬಸ್ಸಿನ ಟಾಪ್ ತೋರಿಸ್ಬೇಕು ನನ್ ಕರ್ಮ. ಅರೆ ಮತ್ತೂ ಮಾತಾಡ್ಕೊಂಡ್ರಲ್ಲ, ನೀವು ನೀವು ದಂಡ ಕೊಡ್ದಿದ್ರೆ ಈ ಬೆಲ್ಲ ಬಿಡಾವಲ್ಲ ನಾನು, ಗೊತ್ತಾತಿಲ್ಲೋ.
0: ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ ಸಾಹೇಬ್ರ, ನಂಗೂ ಅದ್ರ ಸಲುವಾಗಿ ಸಾಕಾಗಿ ಹೋಗ್ಯದ. ಹೆಂಗೂ ಆ ಡಬ್ಬಿ ಒಳಗ ಬೆಲ್ಲೇನು ಬಹಳ ಉಳಿದಿರ್ಲಿಕ್ಕಿಲ್ಲ, ಎಲ್ಲಾ ಬೆಲ್ಲಾನು ನಿಮ್ ಬಸ್ಸ ತಿಂದು ಕೂತದ. ಇನ್ನೇನು ಡಬ್ಬಿ ಖಾಲಿನ, ಇದನ್ನು ಒಯ್ದು ನಾನಾರ ಏನ್ ಮಾಡ್ಲಿ? ನೀವ ಇಟ್ಕೊಳ್ರಿ, ನನಗ್ ಕರೆಯೇ ಬೇಡ.
2: ಕರೆನ ಹೊಂಟು ಬಿಟ್ರಲ್ಲ, ಚಲೋ ಮಂದಿ ಗಂಟು ಬಿದ್ರೆ ಅಡ್ಡಿ ಇಲ್ಲ. ನೀವು ಈ ಡ್ರೈವರ್ ಬೇರೆ ಅವಸರ ಮಾಡ್ಲಿಕ್ಕೆ. ಅಂತೂ ನಾನು ಇಷ್ಟು ವರ್ಷ ಸರ್ವಿಸ್ ನೊಳಗ ನಿಮ್ಮಂತ ಪ್ಯಾಸೆಂಜರ್ ಬೆಟ್ಟಿನಾಗಿದ್ದೆ. ಹ್ಞೂ ಬಹಳ ಶಾಣ್ಯರಿದ್ದೀರಿ, ನಿಮ್ ಬೆಲ್ಲ ಚಲ ತಗೊಂಡು ನಾನೇನ್ ಮಾಡ್ಲಿ? ತಗೊಂಡ್ ಹೋಗ್ರಿ ಸರ್ತಿ, ಇನ್ನೊಂದ್ಸರ್ತಿ ದಯಮಾಡಿ ನಮ್ ಬಸ್ ನೀವು ಬರಬೇಡ್ರಿ, ನಮ್ಮ ಹಣೆ ಬರ. ನೀವೇನ್ ಮಾಡಿರಿ? ಹಾ ರೈಟ್ ರೈಟ್.
0: ಓಹೋಹೋಹೋ, ಅಂತೂ ಹೆಂಗೋ ಪಾರಾದೆ. ಇನ್ನು ಮನಿ ತನಕ ಒಯ್ದು ಒಂದು ಮೂಲಿ ಒಳಗೆ ಇಟ್ಟು ಬಿಟ್ಟೆ ಅಂತಂದ್ರೆ ನನ್ನ ಕೆಲಸ ಮುಗೀತು.

ಪಾಟೀಲಂತೂ ಉಡುಪಿ ಒಳಗೆ ಇಳಿದು ಹೋದ. ಇನ್ನು ಮುಂದೆ ನಾವು ಒಬ್ಬವನ ಆಗಿಬಿಟ್ಟೆ. ಅರಿ ಗುಡುಗು. ಉಡುಪಿ ಬಿಡು ಮುಂದೆ ಭಾಳ ಮೋಡ ಸೇರಿತ್ತು. ಇವತ್ತಿನ ಶೆಕೆನೂ ಜಾಸ್ತಿ, ಮಳೆ ಬಂದಾ ಬರ್ತದ ಅಂತ ಅಂದ್ಕೊಂಡಿದ್ದೆ. ಆಗಲಿ, ಇನ್ನಷ್ಟು ಮಳೆ ಬರಲಿ. ಈ ಬಸ್ಸಿನ ಮಂದಿ ಲಕ್ಷ ಎಲ್ಲ ಬೆಲ್ಲದಿಂದ ಮಳೆ ಕಡೆ ಹೋಗಲಿ. ನನ್ನ ಸತ್ತು ಪರೀಕ್ಷೆ ನಡೆದಿಲ್ಲ ಅಂತ ಕಾಣಿಸ್ತದೆ. ಮಳಿ ಬಂತು ಅಂತ ಮಂದಿ ಸಂತೋಷ ಪಡ್ತಾ ಬೆಲ್ಲದಿಂದ ಅನುಭವಿಸಿ ಸಂಕಷ್ಟ ಮರೆತು ಬಿಡ್ತಾರ ಅಂತ ಅಂದ್ಕೊಂಡಿದ್ದೀರ? ಇದೇನಿದು ಮತ್ತೂ ಅದ್ವಾನ?

0: अरे रे रे रे होते ना अगले
1: रात्रि बिसी बिसी अड़गे ऊटा माड़ मलगिद्रे एंथ गड़दनीति अरे आशा एल्लि होद्लु आशा आशा
2: बंदे बंदे ಏನು ನಿದ್ದೆ ಇನ್ನು ಮುಗಿದಿಲ್ಲೇನು ಏನೋ ಕನ್ವರ್ಸ್ಲಿಕ್ಕೆ ಹತ್ತಿರಲ್ಲ ತಗೊಳ್ರಿ ಚಾ ತಂದು ಕುಡೀರಿ ತಗೊಳ್ರಿ
1: ಅರೆ ಸುಮ್ ಕೂತಿಲ್ಲ ಏನಾದರೂ ಮಾತಾಡು
2: ಏನು ಮಾತಾಡಲಿ ನನ್ನ ತಲಿ ನಿಮ್ಮ ಸಲುವಾಗಿ ಮನೆ ಮಂದಿ ಕಡಿಂದೆಲ್ಲ ಇಷ್ಟೋ ತನಕ ಮಂಗಳಾರತಿ ಮಾಡಿಸ್ಕೊಂಡೆ ನಾನು
1: ಅಂಥದ್ದೇನಾದ್ರು ನನ್ನ ಸಲುವಾಗಿ ಅಂದ್ರೆ
2: ನಿಮ್ಮ ಸಲುವಾಗಿ ಅಂದ್ರೆ ನೀವು ತಂದು ಬೆಲ್ಲದ ಸಲುವಾಗ್ರಿ ಮನೆ ಮಂದಿಗೆಲ್ಲ ಸಾಕಾಗೋಗದ ರಾತ್ರಿ ಇಡೀ ಮನೆಯೊಳಗೆ ಯಾರು ನಿದ್ದಿನ ಮಾಡಿಲ್ಲಂತ ಅಂದ್ರ ಯಾರಿಗೂ ನಿದ್ದಿ ಮಾಡ್ಲಿಕ್ ಬಿಟ್ಟಿಲ್ಲ ನಿಮ್ ಬೆಲ್ಲ
1: ಏನಂದ್ರೆ ನಿದ್ದಿಗೂ ಬೆಲ್ಲಕ್ಕೂ ಏನ್ ಸಂಬಂಧ
2: ಆತು ಕೇಳ್ರಿ ನೀವು ನಿನ್ನೆ ಬರು ಹೊತ್ತಿಗೆ ರಾತ್ರಿ ಎಂಟು ಹೊಡೆದಿ ತಂದು ಕಾಣಿಸ್ತದ
1: ಹೌದು
2: ನೀವು ಬೆಲ್ಲದ ಚೀಲ ತಂದು ನಡಮನಿ ಒಳಗ ಮೂಲೆ ಒಳಗೆ ಇಟ್ರಿ ಹೌದಾ
1: ಹೌದು ಏನಾತೀಗ
2: ನಿಂದು ಕೇಳ್ರಿ ಹುಡುಗರು ಲಘು ಮಲಗ್ತಾರ ಅಂತ ನಾನು ನಡಮನಿ ತುಂಬಾ ಹಾಸಿಗೆ ಹಾಸಿಟ್ಟು ಬಿಟ್ಟೆ ಸಣ್ಣವರೆಲ್ಲ ಮಲಗಿ ಬಿಟ್ರು ಆಮೇಲೆ ನಾವೆಲ್ಲ ಊಟ ಮಾಡಿ ಹರಟಿ ಹೊಡೆದು ಮಲಗೋ ಹೊತ್ತಿಗೆ ಹನ್ನೆರಡು ಹೊಡೆದಿತ್ತನ್ರಿ
1: ಹೌದು
2: ನೀವು ಅಳಿ ದೇವ್ರು ಅಟ್ಟದ ಮೇಲೆ ಆರಾಮಾಗಿ ಗಾಳಿಗೆ ಮಲಗಿ ಬಿಟ್ರಿ ನಡಮನಿ ಒಳಗೆ ಮಲಗಿದ್ದ ನಮ್ಮಪ್ಪ ಅಮ್ಮಗ ನಿದ್ದಿನ ಬರ್ಲಿಲ್ಲಂತ ಏನೋ ಚುಟು ಚುಟು ಕಡಿಯುದು ಉರಿ ಉರಿ

0: ಕಟ್ಟುದು ನಡ್ದೇ ಇತ್ತಂತ. ಮೊನ್ನೆ ಯುಗಾದಿ ಹಬ್ಬಕ್ಕ ಸುಣ್ಣ ಬಣ್ಣ ಮಾಡಿಸಿದ ಮನಿ ಸೊಳ್ಳೆನೂ ಇರ್ಲಿಲ್ಲ, ತಗಣಿನೂ ಇರ್ಲಿಲ್ಲ. ಆದ್ರೂ ಯಾಕೆ ಹಿಂಗ್ ಕಡತ್ ಶುರುವಾಗ್ಯದ ಅಂತ ಮೈ ಎಲ್ಲ ತುರಿಸ್ಕೋತ ಎದ್ದು ದೀಪ ಹಾಕಿ ನೋಡಿದ್ರ ಹಾಸಿಗೆ ತುಂಬೆಲ್ಲ ಇರಿವಿ ಗೊದ್ದುಗಳು ತುಂಬಿ ಬಿಟ್ಟಾವಂತ. ಇಷ್ಟೊಂದು ಇರುವುಗಳು ಎಲ್ಲಿಂದ ಬಂದ್ವು ಅಂತ ಗಾಬರಿಯಾಗಿ ಹಾಸಿಗೆ ಅತ್ತ ಝಾಡಿಸ್ಲಿಕ್ಕೆ ಹೋದ್ರ ಹಾಸಿಗೆಲ್ಲ ನೆಲ ಕಾಂಟಿ ಬಿಟ್ಟದಂತ. ಗೊತ್ತಾತೇನು ಯಾಕಂತ? ನಿಮ್ಮ ಗುಣಿ ಚೀಲದಿಂದ ಹರಿದು ಬಂದ ಬೆಲ್ಲ ಇಡೀ ನಡುಮನೆ ಪೂರ್ತಿ ಹರಡು ಬಿಟ್ಟಿತ್ತು. ಹಾಸಿಗೆ ಹೊದಿಕೆ ಜಮಖಾನ ಎಲ್ಲ ಬೆಲ್ಲಮಯ. ಅದ್ರ ವಾಸನೆ ಹಿಡಿದು ನೆಲದೊಳಗಿಂದ ಈರುಗಳ ದಂಡೆ ಎದ್ದು ಬಿಟ್ಟದಂತೆ.
1: ಆಮೇಲೆ ಅವರೆಲ್ಲ ಕೂತೇ ನಿದ್ದಿ ಮಾಡಿದ್ರಂತೇನು?
0: ನಿದ್ದಿ ಮಾಡಿದಕ್ಕಿಂತ ಆ ಇರುವಿ ಗೊದ್ದುಗಳಿಂದ ನಿಮ್ಮ ಬೆಲ್ಲದಿಂದ ಪಾರಾದ್ರೆ ಸಾಕಾಗಿತ್ತು ಅವರಿಗೆಲ್ಲ. ಮತ್ತೆ ಮಲಗಬೇಕಂದ್ರ ಹಾಸಿಗೆ ಹೊದಿಕೆನೂ ಇಲ್ಲ, ಜಾಗನೂ ಇಲ್ಲ.
1: ಮತ್ತೇನ್ ಮಾಡಿದ್ರು?
0: ಆ ಗೋಣಿ ಚೀಲ ಹಿತ್ತಲ ಕಡೆ ತಗೊಂಡು ಹೋಗಿ ನೀರೊಳಗೆ ನೆನೆಸಿ ತುಳಿದು ಬಡದಕ್ಕ ಹತ್ತಿದ ಬೆಲ್ಲ ಎಲ್ಲ ತೆಗೆದ್ರಂತೆ. ಮತ್ತ ಹಾಸಿಗೆ ಹೊದಿಕೆ ಎಲ್ಲ ನೆನೆಸಿ ಒಗದು ಗುಣ ಹಾಕಿದ್ರಂತೆ. ನಡುಮನೆ ಒಳಗಿದ್ದ ಇರಿವಿ ಗೊದ್ದನ್ನೆಲ್ಲ ಗುಡಿಸಿ ಬೆಲ್ಲನೆಲ್ಲ ಬಳದು ಸಾರಿಸಿ ನಡುಮನಿನ ಒಂದ್ ರೂಪಕ್ಕೆ ತರೋ ಹೊತ್ತಿಗೆ
1: ವೆಂಕಟೇಶ
0: ಅದ ದೇವಸ್ಥಾನದಿಂದ ಸುಪ್ರಭಾತ ಕೇಳಲಿಕ್ಕೆ ಹತ್ತಂತ. ಅಂದಂಗ ಚಾ ಕುಡ್ದಾತೋ ಇಲ್ಲೋ, ಅಟ್ಟ ಬಿಟ್ಟು ಕೆಳಗಿಳಿದ್ ಬರ್ರಿ, ನಮ್ಮಪ್ಪ ನಿಮ್ಮನ್ನ ಕಾಯ್ಲಿಕ್ಕೆ ಹತ್ತಾರ.
2: ಬೆಲ್ಲದ ಡಬ್ಬಿ ಕಿರುನಾಟಕ ಕೇಳಿದಿರಿ, ಬರೆದವರು ಶ್ರೀರಾಮಚಂದ್ರ ಭಾವಿ, ಪಾತ್ರ ಪರಿಚಯ ಜಗದೀಶ್ ವಿರೂಪಾಕ್ಷ ಮಂಟೂರ್, ಪಾಟೀಲ್ ಬಸವರಾಜ್ ಶೆಲ್ಲಿ, ಕಂಡಕ್ಟರ್ ಸುನೀಲ್ ಗಿರಡ್ಡಿ, ಆಶಾ ಸಂಗೀತ ಹಂಪಿಹೊಳೆ. ಈ ನಾಟಕವನ್ನು ನಿರ್ದೇಶಿಸಿದವರು ಶಶಿಧರ್ ಕೆ.

ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನ, ರಾಗ್ ಬಸಂತ್. ಕೇಳಿ ರಾಗ್ ಬಸಂತ್.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಟಿಎಸ್ ಪ್ರಸಾದ್, ರೂಪಾ ಗೌಡ ಹಾಗೂ ಸುವರ್ಣ ಶಿವಾನಂದ್. ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ.

ಆಕಾಶವಾಣಿ ಕಾರವಾರ ಈಗ ಸಮಯ 10:02 ನಮ್ಮ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಎರಡು ಸೆಕೆಂಡ್ಗಳಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಮಧುರವಾದ, ಅಪರೂಪದ, ಸುಂದರವಾದ, ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗುವ ಈ ಒಂದು ಗಂಟೆಯ ಅವಧಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್

ನಾದವಷ್ಟೇ ಅಲ್ಲ, ಗೀತೆಗಳು ಕೂಡ ಮಕರಂದವಾಗೇ ಇರುತ್ತೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಹಳೆಯ ಮಧುರವಾದ ಅಪರೂಪದ ಗೀತೆಗಳನ್ನು ಕೇಳ್ತಾ ಸಾಗುವ ಕಾರ್ಯಕ್ರಮದ ಆರಂಭಕ್ಕೆ ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ನಾ ಮೆಚ್ಚಿದ ಹುಡುಗ ಚಿತ್ರ ತೆರೆಕಂಡದ್ದು 1972 ಕಲ್ಪನಾ ಶ್ರೀನಾಥ್, ಕೆ ಎಸ್ ಅಶ್ವಥ್, ಲೀಲಾವತಿ, ರಮೇಶ್, ವಾದಿರಾಜ್, ನಾಗೇಂದ್ರ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದಲ್ಲಿ ನಾ ಮೆಚ್ಚಿದ ಹುಡುಗ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ

ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಲಹೆ ಸೂಚನೆ ಮೆಚ್ಚುಗೆಗಳನ್ನು ನಮ್ಮ ವಾಟ್ಸಪ್ಗೆ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ

3091029 9484-0109-2 ಹಾಗೆ ಕನ್ನಡ ವಿವಿಧ ಭಾರತಿ @gmail.com ಮೆನ್ಷನ್ ಚೇಯಿ, ಇಮೇಲ್ನ ಕಳಿಸಬಹುದು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳ ಪ್ರಸಾರ ಇವಾಗ ಆಗತ್ತೆ. ಎಲ್ಲರೀಶ್ವರಿ ಧ್ವನಿಯಾಗಿದ್ದಾರೆ. ಚಿಕ್ಕಮ್ಮ ಚಿತ್ರದ ಗೀತೆ ಮೊದಲು ಮುಡಿ ಬರುತ್ತೆ. ಆರ್ಎನ್ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ವಿ ರಾಜು ಅವರ ಸಂಗೀತವಿದೆ. ಚಿಕ್ಕಮ್ಮ ಚಿತ್ರ ತೆರೆ ಕಂಡದ್ದು 1969 ಆರ್ ಸಂಪತ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಜಯಂತಿ, ಬಾಲಕೃಷ್ಣ, ಸ್ಮಿತಾ, ನರಸಿಂಹರಾಜು ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಹೃದಯ ಸಂಗಮ ಚಿತ್ರದ ಗೀತೆಯನ್ನು ಕೇಳ್ತೀರಿ. ಚಿಯುದಯ ಶಂಕರ್ ಅವರ ಸಾಹಿತ್ಯವಿದೆ. ವಿಜಯ ಭಾಸ್ಕರ್ ಅದಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಹೃದಯ ಸಂಗಮ ಚಿತ್ರ ತೆರೆ ಕಂಡದ್ದು 1972 ರಾಶಿ ಬಿದಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಭಾರತಿ, ಕೆಎಸ್ ಅಶ್ವಥ್, ಬಾಲಕೃಷ್ಣ, ಜಯರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿ ಈ ಹೊತ್ತಿನಲ್ಲಿ

ಬಂಗಾರದಂತಹ ಗೀತೆಗಳನ್ನ ಕೇಳುವ ಈ ಸಮಯ ಓಲ್ಡ್ ಈಸ್ ಗೋಲ್ಡ್ನ ಈ ಹೊತ್ತಿನಲ್ಲಿ ಮೂಡಿ ಬಂದ ಗೀತೆ ಬಂಗಾರದ ಮನುಷ್ಯ ಚಿತ್ರದಾಗಿತ್ತು. ಪಿ ಸುಶೀಲಾ ಧ್ವನಿಯಾಗಿದ್ದರು. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಬಂಗಾರದ ಮನುಷ್ಯ ಚಿತ್ರ ತೆರೆಕಂಡದ್ದು 1972ರಲ್ಲಿ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾ ರಾಜ್ ಭಾರತಿ, ಬಾಲಕೃಷ್ಣ, ಎಂಪಿ ಶಂಕರ್, ಶ್ರೀನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಅಮರನಾಥ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಬಸವರಾಜ್ ಕೆಸ್ತೂರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಅಮರನಾಥ್ ಚಿತ್ರ ತೆರೆ ಕಂಡದ್ದು 1978ರಲ್ಲಿ ಕೆ ಮಣಿಮುರುಗನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ವಿಷ್ಣುವರ್ಧನ್, ಅಮರೇಶ್, ಸುಂದರಕೃಷ್ಣರಸ್, ಅಶ್ವಥ್, ಪ್ರಮೀಳಾ ಜೋಶಾಯ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ

ಮುಂದೆ ಪ್ರಸಾರವಾಗುತ್ತೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತವಿದೆ, ಎಡಕಲಗುಡ್ಡದ ಮೇಲೆ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಶ್ರೀಕಂಠದಲ್ಲಿ ಮೂಡಿ ಬರುತ್ತೆ. ಎಡಕಲಗುಡ್ಡದ ಮೇಲೆ ಚಿತ್ರ ತೆರೆಕಂಡದ್ದು 1973 ಪುಣಕ ನಿರ್ದೇಶನ ಪುಟ್ಟಣ ಕಣಗಾಲ್ ಅವರದಾಗಿತ್ತು. ಜಯಂತಿ, ಆರತಿ, ಶಿವರಾಮ್, ರಂಗ, ಚಂದ್ರಶೇಖರ್ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಎಡಕಲ್ಲುಗುಡ್ಡದ ಮೇಲೆ ಚಿತ್ತದ ಒಂದು ಸುಂದರ ಗೀತೆ.

0: ಇನ್ನು ಚಂದ ಚಂದದ ಗೀತೆಗಳು ಮೂಡಿ ಬರುತ್ತೆ ಒಂದು ಪುಟ್ಟ ವಿರಾಮದ ನಂತರ.
1: ಪಾಪು ನೀನು ಬ್ರೇಕು, ಓ ಮೇಡಮ್ ಮೆಲ್ಲಗೆ ಹೋಗಬೇಕು, ನಿಧಾನವೇನೆ ಪ್ರಧಾನ ಎನ್ನು ಮಾತು ಫಲಿತಾಪು.
2: ವಿವಿಧ ಭಾರತಿ 102.9 FM.

ಮಣ್ಣಿನ ಮಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಸುಶೀಲ ಧ್ವನಿಯಾಗಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೇಶ್ವರ ರಾವ್ ಅವರ ಸಂಗೀತವಿತ್ತು. ಮಣ್ಣಿನ ಮಗಳು ಚಿತ್ರ ಬೆಳ್ಳಿತೆರೆಯಲ್ಲಿ ಮೂಡಿ ಬಂದದ್ದು 1974ರಲ್ಲಿ, ಸುಮಾರು 52 ವರ್ಷಗಳಾಯಿತು. ಎಂಥ ಸುಂದರ ಗೀತೆ. ಜಯಂತಿ, ಆರ್ ನಾಗೇಂದ್ರ, ಉದಯ್ ಕುಮಾರ್, ಗಂಗಾಧರ್, ದಿನೇಶ್ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಇವಾಗ ಪ್ರಸಾರವಾಗುತ್ತೆ ಬಂಗಾರದ ಹೂವು ಚಿತ್ರದ ಗೀತೆ. ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಬಂಗಾರದ ಹೂವು ಚಿತ್ರ ತೆರೆ ಕಂಡದ್ದು 1967ರಲ್ಲಿ. ಬಿ ಎ ಅರಸಕುಮಾರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ.

0: ಪ್ರೀತಿ ಅಣ್ಣನ ಸ್ವಾಗತಕ್ಕೆ ತಂಗಿಯ ಸಂತೋಷ ಮುಗಿಲು ಮುಟ್ಟಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ.
1: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
2: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
1: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
2: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
0: ಪಿ ಸುಶೀಲ ಅವರ ಧ್ವನಿಯಲ್ಲಿ ಆಶೀರ್ವಾದ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಆಶೀರ್ವಾದ ಚಿತ್ರ ತೆರೆಕಂಡದ್ದು 1975 ಕುಣಿಗಲ್ ನಾಗಭೂಷಣ್ ಅವರ ನಿರ್ದೇಶನದಲ್ಲಿ ಆಶೀರ್ವಾದ ಚಿತ್ರ ಮೂಡಿಬಂತು. ಉದಯಕುಮಾರ್, ರಾಜೇಶ್, ರಾಜಶ್ರೀ

ರಾಜು, ವಿಜಯ್ ಕಲಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಇವಾಗ ಪ್ರಸಾರವಾಗುತ್ತೆ ಅಂಜಲಿಯವರ ಧ್ವನಿಯಲ್ಲಿ ಮಕ್ಕಳ ಭಾಗ್ಯಾಚಿತದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1976 KSL ಸ್ವಾಮಿ ರವಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ವಿಷ್ಣುವರ್ಧನ್, ದ್ವಾರಕೀಶ್, KS ಅಶ್ವಥ್, ಭಾರತಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು.

0: ಮಧುರಾನುಭವಾನು ದಿನ ಕೊಡಿಸುವ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: 10:47 ಗೋಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ. ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಜನ್ಮ ರಹಸ್ಯ ಚಿತ್ರದ ಗೀತೆ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಜನ್ಮ ರಹಸ್ಯ ಚಿತ್ರ 1972 ಮೂಡಿ ಬಂತು. ಡಾ ರಾಜ್, ಅಶ್ವಥ್, ಪಂಡ್ರಿಬಾಯಿ, ಭಾರತಿ, ದಿನೇಶ್ ದ್ವಾರಕೀಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಸ್ ಪಿ ಎನ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ಮುದ್ದಾದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಇನ್ನಷ್ಟು ಗೀತೆಗಳನ್ನ ಕೇಳಲೇಬೇಕು ಅನ್ನೋ ಆಸೆ ಕೂಡ ಬರದಲ್ಲೇ ಇರುತ್ತಾ ಹೇಳಿ ಮೂಡಿ ಬಂದ ಗೀತೆ ಹುಡುಗಾಟದ ಹುಡುಗಿ ಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಹುಡುಗಾಟದ ಹುಡುಗಿ ಚಿತ್ರ ತೆರೆ ಕಂಡಿತು 1976 ಅಮೃತಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರೀನಾಥ್, ದ್ವಾರಕೀಶ್, ಸಂಪತ್, ಅಂಬರೀಶ್, ಮಂಜುಳಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವ ಸಮಯ ನಮ್ಮಲ್ಲಿ ಇದೆ. ಸುಂದರವಾದ ಗೀತೆಯೊಂದಿಗೆ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಿದು. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ರವಿಚಂದ್ರ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ರವಿಚಂದ್ರ ಚಿತ್ರ ತೆರೆ ಕಂಡದ್ದು 1980 ಎ ವಿ ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬರುತ್ತೆ. ಡಾಕ್ಟರ್ ರಾಜ್, ಲಕ್ಷ್ಮಿ, ಸುಮಲತಾ, ವಜ್ರಮಣಿ, ಪಾಪಮ್ಮ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿದು ಮಧ್ಯಾಹ್ನದ ಪ್ರಸಾರ ಆರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವರುಣ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಗೀತೆಗಳನ್ನು ಕೇಳಿ ಸಂತೋಷಪಟ್ಟ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸಿಎಸ್ಐಆರ್ ಯುಜಿಸಿ ನೆಟ್ ಜೂನ್ 2026 ಪರೀಕ್ಷೆಯ ಮುಂಗಡ ಪರೀಕ್ಷಾ ನಗರ ಮಾಹಿತಿ ಪತ್ರವನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಯು ಈ ತಿಂಗಳ 17 ಮತ್ತು 18 ನಡೆಯಲಿದ್ದು, ಅಭ್ಯರ್ಥಿಗಳು ಅಧಿಕೃತ ಜಾಲತಾಣದಿಂದ ಪರೀಕ್ಷಾ ನಗರ ವಿವರವನ್ನು ಪಡೆಯಬಹುದಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜಿಸಿರುವ ಮಾನವ ಕೇಂದ್ರಿತ ವಾಣಿಜ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೆಯಲಿದೆ. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 496 ಅಂಕಗಳ ಏರಿಕೆಯೊಂದಿಗೆ 76,999 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 149 ಅಂಕ ಇಳಿಕೆಯ ನಂತರ 24,025 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಇಳಿಕೆಯೊಂದಿಗೆ 95.52 ರೂಪಾಯಿಯಷ್ಟಿದೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಾ ಅಪ್ಪ, ನಡ್ಕೊಂಡೇ ಹೋಗ್ಬಹುದು.

0: ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಸಿದ್ಲಿಂಗು ಚಿತ್ರದ ಗೀತೆಯನ್ನ. ಅವಿನಾಶ್ ಚಿಬ್ಬಿ ಅವರ ಧ್ವನಿಯಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ, ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

90.9 ಎಫ್ಎಂ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈಗ ಸಮಯ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕಿ ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಹೈಪಿಚ್ ಧ್ವನಿ ಮತ್ತು ಅದರಲ್ಲಿರುವಂತಹ ಎನರ್ಜಿ ಕೇಳಿದ್ರೆ ಸಾಕು, ಎಂತಹ ಬೇಸರದಲ್ಲಿದ್ದವರಿಗೂ ಮೈಯೆಲ್ಲ ಹೊಸ ಜೋಶ್ ಬರುತ್ತೆ. ಹೌದು, ಅವರೇ ದಕ್ಷಿಣ ಭಾರತದ ಹೆಮ್ಮೆಯ ಗಾಯಕಿ, ಹೈ ಎನರ್ಜಿ ಸಿಂಗರ್ ಅನುರಾಧ ಶ್ರೀರಾಮ್ ಅವರು. ಇವರು ಜುಲೈ 9, 1970 ಚೆನ್ನೈನಲ್ಲಿ ಜನಿಸ್ತಾರೆ. ಅನುರಾಧ ಅವರಿಗೆ ಬಾಲ್ಯದಲ್ಲೇ ಸಂಗೀತದ ವಾತಾವರಣ ಮನೆಯಲ್ಲಿ ಸಿಗುತ್ತೆ. ಹೆಸರಾಂತ ವಿದ್ವಾಂಸರಾದಂತಹ ಪಂಡಿತ್ ಮಣಿಕೃಷ್ಣ ಸ್ವಾಮಿ ಅವರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕರಗತ ಮಾಡಿಕೊಂಡಂತಹ ಇವರು ಕೇವಲ ಸಿನಿಮಾ ಗಾಯಕಿಯಲ್ಲ, ಅಮೆರಿಕದ ಪ್ರತಿಷ್ಠಿತ ವೆಸ್ಲಿಯನ್ ಯೂನಿವರ್ಸಿಟಿಯಲ್ಲಿ ಎಥ್ನೋ ಮ್ಯೂಸಿಕಾಲಜಿ ವಿಷಯದಲ್ಲಿ ಮಾಸ್ಟರ್ಸ್ ಪಡೆದಿರುವಂತಹ ಮಹಾನ್ ವಿದ್ವಾಂಸೆ ಕೂಡ. ಹೌದು, ಗಾಯಕಿಯಾಗುವುದಕ್ಕೂ ಮುನ್ನವೇ ಇವರು ರಜನಿಕಾಂತ್ ನಟನೆಯ ಕಾಲಿ ಎಂಬಂತಹ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ರು ಅನ್ನುವಂಥದ್ದು ವಿಶೇಷ. ಈಗ ಕೇಳಿ ಅವರದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನುರಾಧ ಶ್ರೀರಾಮ್ ಅವರು ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 6 ಭಾಷೆಗಳಲ್ಲಿ 4,000 ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅವರಿಗೆ ಒಂದು ರೀತಿಯ ವಿಶೇಷ ಒಡನಾಟ ಇದೆ. ಕನ್ನಡ ಭಾಷೆ ಅವರ ಮಾತೃಭಾಷೆ ಅಲ್ಲದೇ ಹೋದರೂ ಸಹ ಪ್ರತಿ ಪದದ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಕಲಿತು ಅವರು ಹಾಡಿದ ರೀತಿ ನಿಜಕ್ಕೂ ಅನನ್ಯ. ಕನ್ನಡ ಸಿನಿಮಾಗಳಲ್ಲಿ ಇವರು ಹಾಡಿದಂತಹ ಒಂದೊಂದು ಹಾಡು ಕೂಡ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಮೈಲುಗಲ್ಲುಗಳಾಗಿ ಉಳಿದುಬಿಟ್ಟಿವೆ. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಯಾರೇ ನೀನು ಚಲುವೆ ಚಿತ್ರದ ಹಾಡುಗಳನ್ನ ಯಾರ ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಆ ದಿನಗಳಲ್ಲಿ ಆ ಹಾಡುಗಳು ಸೃಷ್ಟಿಸಿದಂತಹ ಹವಾಸಾಮಾನ್ಯದ್ದಲ್ಲ. ಹಂಸಲೇಖ ಅವರ ಮ್ಯೂಸಿಕ್ನಲ್ಲಿ ಮೂಡಿ ಬಂದಂತಹ ಹಾಡುಗಳಿಗೆ ಅವರು ಕೊಟ್ಟಂತಹ ಧ್ವನಿಯ ಹೈ ಎನರ್ಜಿ ಕಿಕ್ಕಿತ್ತಲ್ಲ, ಅದು ನಿಜಕ್ಕೂ ಇವತ್ತಿಗೂ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ನಾಗರ ಹಾವು ಚಿತ್ರದ ಗೀತೆಯನ್ನ ಕೇಳಿ. ಈ ಒಂದು ಗೀತೆಗೆ ಉಪೇಂದ್ರ ಹಾಗೂ ಅನುರಾಧ ಶ್ರೀರಾಮ್ ಅವರು ಧ್ವನಿಯಾಗಿದ್ದಾರೆ. ಗೀತೆಗೆ ಹಂಸಲೇಖ ಅವರ ಸಂಗೀತ ಹಾಗೆ ಸಾಹಿತ್ಯವಿದೆ. ಚಕ ಚಕ ಲೌಡಿ ಲೌಡಿ ಚಕ ಚಕ ಚಕ.

ಆತ್ಮೀಯ ಕೇಳಿದರೆ, ಅನುರಾಧ ಶ್ರೀರಾಮ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನುರಾಧ ಶ್ರೀರಾಮ್ ಅವರು ಸೂಪರ್ ಸ್ಟಾರ್ ಉಪೇಂದ್ರ ಅವರ ನಟನೆಯ ನಾಗರಹಾವು ಚಿತ್ರದ ಯಾಕಿಂಗ್ ಆಡ್ತೀಯ ಹಾಡನ್ನು ಈಗ ನೀವು ಕೇಳಿದ್ರಿ. ಹಾಗೆಯೇ ದರ್ಶನ್ ಅವರ ನಟನೆಯ ಸ್ನೇಹನ ಪ್ರೀತಿನ ಚಿತ್ರದಲ್ಲಿ ಡವ ಡವ ಎಂದಿದೆ ಹೃದಯ ಈ ಒಂದು ಗೀತೆಯ ಮೆಲೋಡಿ ಇರಲಿ, ಪ್ರತಿಯೊಂದು ಹಾಡಿನಲ್ಲೂ ಇವರು ಕನ್ನಡಿಗರಿಗೆ ವಿಭಿನ್ನ ರಸದೌತಣವನ್ನು ನೀಡಿದ್ದಾರೆ. ಹಾಗೆಯೇ ಮೊದಲ ಸಲ ಚಿತ್ರದ ಶೀರ್ಷಿಕೆಯ ಗೀತೆಯಂತೂ ಕೇಳುಗರ ಕಿವಿಗೆ ಇಂಪ ನೆರೆದಿತ್ತು. ಸ್ಯಾಂಡಲ್ವುಡ್ನ ದಿಗ್ಗಜ ಸಂಗೀತ ನಿರ್ದೇಶಕರಾದ ಹಂಸಲೇಖ, ಗುರುಕಿರಣ್, ಸಾಧು ಕೋಕಿಲ ಅವರ ನೆಚ್ಚಿನ ಗಾಯಕಿಯಾಗಿ ಇವರು ದಶಕಗಳ ಕಾಲ ರಂಜಿಸಿದ್ದಾರೆ. ಅನ್ಯ ಭಾಷಿಕರಾದರೂ ಕನ್ನಡದ ಹಾಡುಗಳಿಗೆ ಅವರು ತುಂಬುತ್ತಿದ್ದಂತಹ ಆ ಎಮೋಷನ್ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇದೀಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನು ಕೇಳಿ ಕುನಾಲ್ ಗಾಂಜಾವಾಲಾ ಅವರೂ ಸಹ ಈ ಒಂದು

0: ಜೊತೆಗೆ ಸಂದ ಪ್ರಶಸ್ತಿಗಳ ಪಟ್ಟಿ ಕೂಡ ದೊಡ್ಡದಿದೆ. ತಮಿಳುನಾಡು ಸರ್ಕಾರದ ಅತ್ಯುನ್ನತ ಕಲೈ ಮಾಮಣಿ ಗೌರವ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸರ್ಕಾರಗಳಿಂದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಜ್ಯ ಪ್ರಶಸ್ತಿಗಳು ಹಾಗೂ ಪ್ರತಿಷ್ಠಿತ ಫಿಲಂ ಫೇರ್ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಅನುರಾಧ ಅವರನ್ನ ನೋಡಿದರೆ ನಮಗೆ ಮೊದಲು ನೆನಪಾಗೋದು ಅವರ ಧ್ವನಿಯಲ್ಲಿ ಸದಾ ತುಂಬಿರುವಂತಹ ಆ ಅಸನ್ಮುಖಿ ಎನರ್ಜಿ. ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿರಲಿ, ಸ್ಟೇಜ್ ಪ್ರೋಗ್ರಾಮ್ ಇರಲಿ, ಅವರು ಸದಾ ಹಸನ್ಮುಖಿಯಾಗಿ ಮತ್ತು ಉತ್ಸಾಹದಿಂದ ಇರ್ತಾರೆ. ಇವರ ಪತಿ ಶ್ರೀರಾಮ್ ಪರಶುರಾಮ್ ಅವರು ಕೂಡ ಸಹ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರು. ಈ ಒಂದು ದಂಪತಿ ಸಂಗೀತ ಲೋಕದಲ್ಲಿ ತುಂಬಾ ಫೇಮಸ್ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಮೊದಲ ಸಲ ಚಿತ್ರದ ಗೀತೆಯನ್ನು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲೇ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: I love you.

ಗಳಿಗೂ ಹೆಚ್ಚು ಕಾಲ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸದಾ ಹಸಿರಾಗಿರುವಂತಹ ಈ ಸ್ವರ ಮಾಧುರ್ಯಕ್ಕೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಅವರ ಹಾಡುಗಳು ನಮ್ಮ ಬದುಕಿನ ಸುಂದರ ನೆನಪುಗಳಾಗಿ ಸದಾ ಉಳಿಯಲಿ, ಅವರು ಇನ್ನಷ್ಟು ಚಂದದ ಹಾಡುಗಳಿಗೆ ಧ್ವನಿಯಾಗಲಿ ಅಂತ ಹಾರೈಸೋಣ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅನುರಾಧ ಶ್ರೀರಾಮ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ಕೇಳುಗರು, ಅನುರಾಧ ಶ್ರೀರಾಮ್ ಅವರ ಹಾಡುಗಳು ನಮಗೆ ತುಂಬ ಇಷ್ಟ ಆಗುತ್ತೆ, ಅವರ ಹಾಡುಗಳು ನಮಗೆ ಅಚ್ಚುಮೆಚ್ಚು ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ ಇಂದ್ರ ಚಿತ್ರದಿಂದ. ಅನುರಾಧ ಶ್ರೀರಾಮ್ ಅವರು, ಕುನಾಲ್ ಗಾಂಜಾವಾಲ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ

ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ, ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ 1 ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು 2 ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು 2 ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ

0: ಯಾರು ಎರಡೂ ಕೈಗಳಿಗೆ ಬರೇ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ ಒಂದು ಬಹುಮಾನ ಅಂದಾಗ ದಿವ್ಯಳ ಎರಡೂ ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್, ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ. ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆಯೆಂದು.
0: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ವನಿತಾ

ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿ ದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್,

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840889 ಎಸ್ಟಿಡ್ ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ, ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್

0: ಸುಧಾಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
2: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
1: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
2: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತ ರೋಗಗಳು, ಒಂದು ಮಲೇರಿಯಾ, ಸೆಕೆಂಡ್ ಒನ್ ಡೆಂಗ್ಯೂ, ಮತ್ತೆ ಮೂರನೇದ್ದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚೋದ್ರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
1: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತಾರಾ?
2: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು, ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೆ ಬೆಳೀತವು. ಈವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವ ಸರ್. ಅವು ಯೂಶ್ವಲಿ ಈ ಕಂಟೆ ನೀರ್ ತುಂಬಿದಂತ ಏನು ನಾವು ಬ್ಯಾರೆಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವ ಸರ್. ಒಂದ್ರಿಂದ ಎರಡು ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
1: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
2: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಅಥವಾ ಈವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರ್ ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರ್ ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರ್ ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿ ಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್. ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರ್ ನಿಂತಿದ್ರೆ, ದೊಡ್ಡ ತೆಗ್ಗದ ನೀರ್ ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿ ಸೈಡಲ್ ಕೆಮಿಕಲ್ ಸಿಗ್ತದೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನ ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್. ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ನಡೀತಾ ಇರುತ್ತೆ ಸರ್.
1: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳು

0: ಹೋಗಿ
1: ಮಾಹಿತಿಯನ್ನು
0: ಕೊಡ್ತೀರನ್ನ
1: ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
0: ಈಗ ತಾವಾಗಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದರೆ ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
1: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದ್ ಇರ್ತದಪ್ಪ ಅಂದ್ರೆ ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಡ್ತದ. ನೆಕ್ಸ್ಟ್ ಹೆಡ್ ಏಕ್ ಇರ್ತದೆ, ಇದ್ರ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತಾವ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ ಆ ರೋಗಿಗೆ ಎದ್ದು ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದೆ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು ಅಷ್ಟೇ. ನೋವಿಗೆ ನೋವಿನ ವರ್ಕ್ ಇದನ್ನ ಕೊಡಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫುಡ್ ಸಲೈನ್ ಹಚ್ತೀವಲ್ಲ, ಆ ತರ ನೀರು, ಪೇಷಂಟ್ ನೀರು ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್. ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸರ್.
0: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು
1: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 1 ಲಕ್ಷ ಒಳಗಡೆ ಬಂದು ಕೌಂಟ್, 1 ಲಕ್ಷ ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
0: ಆಮೇಲೆ ಈಗ ಆಗಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂಥ ಒಂದು ವಾತಾವರಣದಿಂದನೂ ಕೂಡ ಬರುವಂಥ ರೋಗಗಳು ಇದ್ದಾವೆ ಅಂತೇಳಿ
1: ಸರ್.
0: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂಥ ಆಹಾರದಿಂದ ಬರುವಂಥ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
1: ಸರ್ ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ ಇಂದ, ಇದು ವೈರಸ್ಸು. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದೆ ಅವಂಗ, ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್, ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದೆ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ

0: ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರೆ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲೆರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದಂದ್ರೆ ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು
1: ಲಕ್ಷಣಗಳು.
0: ಇವೆಲ್ಲ
1: ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲರಾ
0: ಅಂತ ಹೇಳ್ಬೋದು.
1: ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡ್ಬೋದಲ್ಲ ಸರ್?
0: ಎಸ್ ಸರ್, ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್ ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ದಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್, ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ್ರೆ ಸಿಡಿಲು. ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರೆ ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ, ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು, ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದು ಅಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತಾವ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವೆ. ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರು ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿರಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸ್ ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಒಳಗೆ ನೋಡ್ತೀವಿ ಸರ್. ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಚಬಹುದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರುವಾತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರುವಾತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವು. ಅವು ಹೊರಗೆ ಬಂದು ಅಂದ್ರೆ ಅವು ಕಡಿದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳಬೇಕು.

0: ಅಂದ್ರೆ ಸರ್ ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರ್ದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದಷ್ಟು ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬೋದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು. ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ ಅದು ಏನ್ ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರಿಗೆ ತಿಳ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ಮ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೇ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದೇನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ಮ ಕೋಬ್ರಾ, ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡೂ ವಿಷಯ ತುಂಬಾ ಅಪಾಯಕಾರಿ ವಿಷಯ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಡದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರ್ದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ, ಹೊಲದಲ್ಲೇ ಮನೆಯನ್ನ ಕಟ್ಟಿಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಇವತ್ತು ಬದುಕುದು ಕಷ್ಟ ಇತ್ತು, ಊಟಾನೆ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷಯ ಜಂತು ಎಲ್ಲಿ ಕುಂತಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು. ಹಾಗೆ ಹೋಗೋದ್ ಬದಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗೆ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವೆ, ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದೆ, ನೀರು ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೇ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನು ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು, ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡಿದ್ ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟರ್ ಚಾಲು ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವ್ ಎಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರೆ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂತೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂತೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ?
0: ಗುಡ್ ಕ್ವಶನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವತ್ತರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವೆ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದ್ರೆ ಅದು ಆಲ್ಮೋಸ್ಟ್ ಮೊಣಕಾಲ್ತನ ಕವರ್ ಮಾಡುವಂತ ಒಂದು ಇದು ಸರ್, ಶೂಸ್ ಅದು. ಅದನ್ನ ಹಾಕೊಂಡ್ರೆ ಅವರು ಹಾವು ಕಡಿತದ ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್. ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಅದು ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಇಲ್ಲ. ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕು ಇದರಿಂದ ಬಚಾವ್ ಆಗ್ಬಹುದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ ವಿದ್ಯುತ್ ಪಾಸ್ ಆಗಲಿಕ್ಕೆ

0: ಕಾಪಾಡ್ಕೋಬಹುದು ಸರ್.
1: ಇದರಿಂದನು ಜೀವವನ್ನು
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಯೂಸ್ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವೆ, ಅದನ್ನು ಬಳಸ್ಬೋದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನು ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರೆ. ಅದು ಅದನ್ನು ನಾನು ತಪ್ಪಿಸ್ಬೇಕು ಸರ್. ಅವ್ರಿಗೆ ತಿಳುವಳಿಕೆ ಕೊಡಬೇಕು, ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕಬೇಕು. ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದು ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗೆ, ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿ ಇದೇನೆ ನಾವು ಊಟ ಮಾಡೋದು ಒಳ್ಳೆಯದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಆದ್ರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡ್ರೆ ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4889 ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
1: ಅಣ್ಣ
2: ಶಂಕರಣ್ಣ
1: ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡಿ ಈಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತ್ ನೋಡು.
2: ಏ ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
1: ಹೌದೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ, ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬುದು ಅಂತ ಹೇಳಿ ವಿಚಾರವ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡೋಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕ್ಕೂ ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೆ ಏನಾದ್ರು ಗೊತ್ತಿರ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದೆ. ಈಗ ನೋಡು ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
2: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಂತ ಅನ್ಕೊಂಡು,
1: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದ ಏನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರು ಅಂತ.
2: ಬದಲಾವಣೆ ಮಾಡಿದ್ರು? ಅಯ್ಯೋ ಆಗ್ಲೇ ಅಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನೋ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ,
1: ಅದೇ 1ನೇ ತಾರೀಕಿಂದ ಅಂತವ,
2: 1ನೇ ತಾರೀಕಿಂದವ ಅನುಷ್ಠಾನವೇ ಆಗ್ಬಿಟ್ಟೈತೆ.
1: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
2: ಹೌದು,
1: ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದೋ ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನೇನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
2: ನೋಡು ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲಿ.
1: ಅದು ಏನಾಗ್ಬಿಡ್ತು ಅಂತಂದ್ರೆ ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗೆ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ,
2: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
1: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸ ಕಣ್ಣಾಡಿಸಿದ್ನ. ಹಂಗೆ ಮತ್ತೆ ನಿನಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ ಗೊತ್ತಿರ್ತದೆ.
2: ನೋಡ್ ನಾನು ಅವಾಗ ತೋಟ ಮಾಡಿದ್ನ ಅದ್ರಲ್ಲೇ, ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
1: ಹೌದೌದು,
2: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ರು.
1: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
2: ಆಗ
1: ಒಂದಿನಕ್ಕೆ. ಆಗ ನೋಡು ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
2: 100 ದಿವಸ ಪಂಚಾಯತಿ ವರ್ಷದಲ್ಲಿ
1: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡು ಬಂದ್ರು. ಆದ್ರೆ ನೋಡಿ ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
2: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ದು ಒಂಥರ ಅನುಕೂಲ ಆಯ್ತು.
1: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ ಎರಡು ಮುಖ್ಯವಾದ ಬದಲಾವಣೆಗಳು, ಒಂದು 100 ದಿನ ಇದ್ದಿದ್ದು 125 ದಿನ ಆಯ್ತು.
2: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು, ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
1: ಆಮೇಲೆ ನೋಡು ನೆನಪು ಮಾಡಿ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆ ಕೊಡ್ತಾರ ನೋಡು.
2: ಓ ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
1: ಹೌದೌದೌದು,
2: ಯಾಕಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು ಇದು ಐತಲ್ಲ, ಇದು ವಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದ್ ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
1: ಕೌಶಲ್ಯ ತಿಳ್ಕೊಂಡಿರಂತ,
2: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
1: ಹೊಲಿಗೆ ಕೆಲಸ ಆಗಿರ್ಬೋದು,
2: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲಾರು ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕಲ್ವಾ? ಇದು ಒಂಥರ ಹೆಂಗೆ ಅಂತ ಅಂದ್ರೆ ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
1: ಅಂದ್ರೆ, ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ಲದಿದ್ರು ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲ್ಸಕ್ಕೆ
2: ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದ್ದಾರೋ ಆಗಿರ್ಬೋದು, ಸಮಾಜದ್ದಾರೋ ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇಯ ಹೊಲದಲ್ಲೇಯ ಅಲ್ಲೇನಾದ್ರು ಕೆಲ್ಸ ಇದ್ದೋ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
1: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ್ ಆಯ್ತು ನೋಡು.
2: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದೆಲ್ಲ ಸೇರ್ಸೋರೀಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲ್ಸದ ದಿವಸನೂ ಜಾಸ್ತಿ ಮಾಡಿದ್ರು, ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದ ಕೂಲಿನೂ ಜಾಸ್ತಿ ಮಾಡಿದ್ರು, 300 ರೂಪಾಯಿ ಇದ್ದಿದ್ದ
1: 327 ರೂಪಾಯಿ

0: ಅಲ್ಲಿಗೆ 27 ರೂಪಾಯಿ ಜಾಸ್ತಿ ಆಯ್ತು.
1: ಹೌದು,
0: 25ರೆ ಹೆಚ್ಚಿಗೆ ಕೆಲಸ ಸಿಕ್ತು,
1: ಹೆಚ್ಚಿಗೆ ಕೆಲಸ ಸಿಕ್ತು.
0: ಇದ್ರ ಜೊತೆಗೆ ಇನ್ನೊಂದ್ ಏನ್ ಬದಲಾವಣೆ ಅಂತಂದ್ರೆ, ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದ್ರಲ್ಲಿ ಇದ್ರು ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ, ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು ಸೇರಿಸಿ ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
1: ಇದು ನನ್ನಂತ ನಿಂತರ್ಗಂತವೇ ಶಂಕರಣ್ಣ, ಹೇಳಿ ಮಾಡಿಸ್ದಂಗ ಐತ್ ನೋಡು. ಈಗ ನಮಗ್ ಬೇರೆ ಯಾವ್ದು ಕೆಲ್ಸ ಬರಕಲ್ವಾ, ಆಯ್ತಾ? ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲ್ಸ, ಆಯ್ತಾ? ಹೆಚ್ಚು ಜಾಸ್ತಿ ಅಂತ ಅಂತಂದ್ರೆ ನೇಗಿಲ್ ಕೆಲ್ಸ. ಈಗ ನೇಗಿಲ್ಗಳು ಇಲ್ಲ, ಯಾಕೆಂದ್ರೆ ಕೆಲವು ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ ವಿ ಬಿ ಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
0: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗದು ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಈ ದಪ್ಪವು ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದೆ ನೋಡು,
1: ಬಂದ್ಬಿಡ್ತದೆ 15 ದಿವಸೊಳಗೆ ಬಂದೇ ಬರ್ತದೆ.
0: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ, ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು, ಈಗ 125 ಫಿಕ್ಸು ಮತ್ತೆ ದುಡ್ಡು ಫಿಕ್ಸು. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು, ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರುವೆ ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗೆ ಈ ವಿ ಬಿ ಜಿ ರಾಮ್ಜಿ ಐತಲ್ಲ,
1: ಒಳ್ಳೆ ಯೋಜನೆ ಮಾಡೋರ ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು, ಆಯ್ತಾ? ಈಗ ಜಮೀನ್ ಐತೆ, ಅಲ್ಲಿ ಏನಾರ ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
0: ಶಂಕರಣ್ಣ.
1: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ, ಆಯ್ತಾ? ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೆ ಸರಿಯಾ.
0: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕಲ್ವ?
1: ಅಂದ್ರೆ ಬೇರೆ ಬೆಳೆಗಳನ್ನ ಬೇರೆ ಬೇರೆ ಮಾಡ್ತವ್ರೆ, ಬೇರೆ ಮಾಡದೇ ಇರೋದ್ ನಾನು ಮಾಡ್ಬೇಕಲ್ಲ. ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು, ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಳಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ. ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟಿಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು, ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
0: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
1: ಮಾಡ್ಕೊಂಡು
0: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
1: ಮಾಹಿತಿ ತಿಳ್ಕೊಂಡೆ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡ್ಕೋಬಿಟ್ಟು ಕೊಟ್ಬಿಡಕ್ಲ, ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
0: ಹಂಗಂತ್ಯಾ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗ್ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾನೆ ಐತೆ, ನನಗೆ ಒಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಒಸಿ ಮಧ್ಯಾಹ್ನ ಟೈಮ್ನಾಗೆ,
1: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ, ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
0: ಸರಿ ಸರಿ, ಆಯ್ತು. ನಡಿ
1: ನಡಿ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು.

ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ದವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಅಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹ್ರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹ್ರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣ

0: ಸಂಬಂಧದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12 ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಶ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಸುರೇಶ್ ಪೀಟರ್ ಹೇಮಂತ್ ಹಾಗೂ ರವಿಶಂಕರ್ ಹಾಡಿರುವ ಯುಗ ಯುಗಗಳೇ ಸಾಗಲಿ ಚಿತ್ರದ ಹಾಡು.

ರಘು ದೀಕ್ಷಿತ್ ಹಾಗೂ ಸಂಗಡಿಗರು ಹಾಡಿರುವ ಮೂರು ಕಾಸಿನ ಕುದುರೆ ಈ ಚಿತ್ರದ ಒಂದು ಹಾಡು ಇದೀಗ. ಈ ಗೀತೆಯನ್ನು ಬರೆದಿದ್ದಾರೆ ಗಿರೀಶ್ ಎಸ್ ಗೌಡ, ಸಂಗೀತ ನೀಡಿದ್ದಾರೆ.

0: ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗ್ತಾ ಇದೆ. ಈ ನಾಟಕದ ರಚನೆಕಾರರು ಆನಂದ್, ಇನ್ನು ರೇಡಿಯೋಗೆ ಅಳವಡಿಸಿದ್ದಾರೆ HS ಪಾರ್ವತಿ. ನಾಟಕ ಭವತಿ ಭಿಕ್ಷಾಂದೇಹಿ ಇಂದು ರಾತ್ರಿ 9:30. ಸಮಯ 1:30 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.

ಕವಿ ಲಕ್ಷ್ಮೀಶ ಕದನ ಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ ಯೋಧರು ಹಾರಿಸುತ್ತಿರುವ ಛತ್ರ ಚಾಮರ ಪತಾಕೆಗಳು ವಿವಿಧ ಜಯದ ಸಂಕೇತಗಳಿಂದ ರಣಾಂಗಣವು ಕತ್ತಲೆಯಿಂದ ಕೂಡಿತ್ತು. ಆದರೆ ಯೋಧರು ಧರಿಸುವ ರತ್ನಾಭರಣಗಳ ವಜ್ರ ವೈಢೂರ್ಯಗಳಿಂದ ಹೊರಹೊಮ್ಮುವ ಪ್ರಕಾಶಮಾನವಾದ ಕಾಂತಿಯು ಕತ್ತಲೆಯನ್ನು ಕರಗಿಸಿ ಬೆಳಕನ್ನು ಚೆಲ್ಲಿತ್ತು ಎಂಬ ಭವ್ಯ ಕಲ್ಪನೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಸೇನೆಯಿಂದೆದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತ್ತು. ಸೇನಾ ಪ್ರವಾಹವು ಹಿಮಾಲಯ ಪರ್ವತದಿಂದ ಹರಿದು ಬರುವ ಸುರನದಿಯಂತೆ ಕಂಗೊಳಿಸುತ್ತಿತ್ತು ಎಂದು ವರ್ಣಿಸುತ್ತಿದ್ದಾನೆ.

ಅಗ್ರ ಸಾಲಿನಲ್ಲಿದ್ದ ಎರಡೂ ಕಡೆಯ ಯೋಧರಿಗೆ ಯುದ್ಧ ಪ್ರಾರಂಭವಾಗಿದೆ. ಕೆಲವರು ಕತ್ತಿಯಿಂದ ಶತ್ರುಗಳನ್ನು ಕತ್ತರಿಸಿದರೆ, ಕೆಲವರು ಖಡ್ಗದಿಂದ ಅರಿಗಳ ಶಿರವನ್ನು ತರೆಯುತ್ತಿದ್ದಾರೆ, ಕೆಲ ಯೋಧರು ಬಿಲ್ವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸುತ್ತಿದ್ದಾರೆ, ಹಲವರು ಭರ್ಚಿಗಳಿಂದ ಚಕ್ರಗಳಿಂದ ಕೃಪಾಣಗಳಿಂದ ವೈರಿಗಳನ್ನು ಗಾಯಗೊಳಿಸುತ್ತಿದ್ದಾರೆ. ಲಕ್ಷ್ಮೀಶನ ಸಮರಾಂಗಣದ ವರ್ಣನೆ ವಿಶೇಷವಾಗಿದೆ, ವೈವಿಧ್ಯಮಯವಾಗಿದೆ. ಯುದ್ಧದಲ್ಲಿ ಬಳಸುವ ಪ್ರತಿಯೊಂದು ಆಯುಧಗಳನ್ನೂ ಹೆಸರಿಸುತ್ತಾನೆ. ಅತಿರಥ ಮಹಾರಥರು ಪ್ರಯೋಗಿಸುವ ಪಟ್ಟು, ವಿರೋಧಿಯನ್ನು ಮೆಟ್ಟಿ ಕೆಡಹುವ ಗುಟ್ಟು, ಪ್ರತ್ಯಕ್ಷ ದರ್ಶಿಯಂತೆ ದರ್ಶಿಸುತ್ತಿದ್ದಾನೆ.

ಮತ್ತೆ ವಿವರಣೆ ನೀಡುತ್ತಿದ್ದಾನೆ. ಗಜಾರೋಹಿಗಳು ತಮ್ಮ ವಿರೋಧಿಗಳೆಡೆಗೆ ಆನೆಯನ್ನು ನುಗ್ಗಿಸಿ ಅವರನ್ನು ನೆಲಸಮ ಮಾಡುವಂತೆ ಪ್ರಯತ್ನಿಸುತ್ತಿದ್ದಾರೆ. ಅಶ್ವಾರೋಹಿಗಳು ಮಿಂಚಿನ ವೇಗದಲ್ಲಿ ವೈರಿ ಸೈನಿಕರನ್ನು ಸದೆಬಡಿಯುತ್ತಿದ್ದಾರೆ. ರಥಿಕರು ಮುಂದೊತ್ತಿ ಬರುತ್ತಿರುವ ಶತ್ರುಗಳನ್ನು ತಡೆಯುತ್ತಿದ್ದಾರೆ. ವೀರರು ವೀರರೊಂದಿಗೆ ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ. ರಥಿಕರ ಜೊತೆ ರಥಿಕರು, ಪದಾಧಿಕಾರಿಗಳ ಜೊತೆಯಲ್ಲಿ ಬಂದು ಹೀಗೆ ರಣಾಂಗಣವು ಅತಿ ಭೀಕರವಾಗಿತ್ತು ಎಂದು ಕವಿ ವಿವರಿಸುತ್ತಿದ್ದಾನೆ.

0: ఎనుతె పార్తి తెగెదెచ్చను.
1: ಪರಸ್ಪರ ಆಯುಧಗಳ ತಾಕಲಾಟದಿಂದೆದ್ದ ಶಬ್ದವು ಕಾರ್ಮೋಡಗಳ ಘರ್ಷಣೆಯಿಂದುಂಟಾದ ಗುಡುಗಿನ ಶಬ್ದದಂತೆ ಕೇಳಿಬರುತ್ತಿತ್ತು. ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದುಂಟಾದ ಪ್ರಕಾಶವು ಮಿಂಚಿನಂತೆ ತೋರುತ್ತಿತ್ತು. ಇನ್ನೇನು, ಕಾರ್ಮೋಡ ಗುಡುಗು ಸಿಡಿಲು ಮೇಳೆಸಿದ ಮೇಲೆ ಮಳೆ ಬರಲೇಬೇಕಲ್ಲವೇ? ಮಣಿಪುರದ ಅರಸನು ವೀರಾವೇಶದಿಂದ ಮಧ್ಯಮ ಪಾಂಡವನ ಎದುರು ನಿಂತು ಗುಡುಗುತ್ತಿದ್ದಾನೆ. ಎಲವೋ ಧನಂಜಯ, ಜನ್ಮ ನೀಡಿದ ಜನಕನೊಂದಿಗೆ ಹೋರಾಡ

ಎಂದು ಶರಣಾಗತನಾಗಿ ಸುವಸ್ತುಗಳನ್ನು, ಕಪ್ಪ ಗಾಣಿಕೆಗಳನ್ನು, ಕನಕಾಭರಣ ಕುದುರೆಗಳನ್ನು ಕೊಡಲು ಬಂದರೆ ನಿಂದನೆಯ ಮಾತುಗಳನ್ನಾಡಿ ಹಿಂದಕ್ಕೆ ಕಳುಹಿದೆಯಾ? ಎಷ್ಟೊಂದು ಅಹಂಕಾರವಿದ್ದೀತು ನಿನಗೆ. ಕ್ಷತ್ರಿಯ ನಕ್ಷತ್ರ ತೇಜಸ್ಸನ್ನು ಕಣಕ್ಕಿರುವೆ, ಇನ್ನು ನಿನ್ನ ಸಹಾಯಕ್ಕೆ ಎಂತಹ ಪರಾಕ್ರಮೇ ಬಂದರು? ಆತನನ್ನು ಯಮಸದನಕ್ಕೆ ಕಳುಹದಿದ್ದರೆ ಪಾರ್ಥನ ಪುತ್ರ ನಾನಲ್ಲ ಎಂದು ಒಂದೇ ಸವನೆ ಬಾಣ ಪ್ರಯೋಗಿಸತೊಡಗಿದ ಬಬ್ರುವಾಹನ.

ಈ ರೀತಿ ಮುಂದೊತ್ತಿ ಪಾರ್ಥನೊಡನೆ ಸೆಣಸಲು ಬರುತ್ತಿರುವ ಸವ್ಯಸಾಚಿಯ ಸ್ತುತನನ್ನು ಪಾರ್ಥನ ಪಾಳೆಯಕ್ಕೆ ಸಹಾಯಕನಾಗಿ ಸೇರಿಕೊಂಡಿರುವ ಅನುಸಾಲ್ವನೆಂಬ ವೀರ ಅರಸನು ತಡೆಗಟ್ಟಿ, ಹಲೈ ಬಬ್ರುವಾಹನನೇ, ತ್ರೈಲೋಕ್ಯ ವೀರನಾದ ವಿಜಯನನ್ನು ಎದುರಿಸುವುದು ಒಂದೆಡೆ ಇರಲಿ, ಈಗ ನಿನ್ನೊಡನೆ ಸೆಣಸಲು ಬಂದಿರುವ ಈ ವೀರ ಅನುಸಾಲ್ವನನ್ನು ಸೋಲಿಸಿ ನಂತರ ಅರ್ಜುನನನ್ನು ಎದುರಿಸು ಎಂದು 9 ಬಗೆಯ ವಿವಿಧ ಬಾಣಗಳಿಂದ ಪಾರ್ಥ ಸುತನನ್ನು ಗಾಯಗೊಳಿಸುತ್ತಿದ್ದಾನೆ.

ಅನುಸಾಲ್ವನು, ಅಸಾಧಾರಣ ವೀರ, ಮಾಯಾ ಯುದ್ಧವನ್ನು ಬಲ್ಲವನು. ಆತನ ಕೈ ಚಳಕದ ಬಾಣಗಳನ್ನು ಬಬ್ರುವಾಹನ್ನು ಕತ್ತರಿಸುತ್ತಾ, ಇದೋ ಮಣಿಪುರದ ಅರಸನ ಮಹಾಸಾಹಸ ನಿನಗೆ ತಿಳಿಯದು ಎಂದು ನೂರಾರು ಬಾಣಗಳನ್ನು ಅನುಸಾಲ್ವನ ಮೇಲೆ ಪ್ರಯೋಗಿಸಿದಾಗ ದೈತ್ಯ ಅನುಸಾಲ್ವ ಪಾರ್ಥಸುತನ ಶರಾಘಾತಕ್ಕೆ ಒಮ್ಮೆ ತತ್ತರಿಸಿದ. ಮತ್ತೆ ಸಾವರಿಸಿಕೊಂಡು ಇನ್ನೂ ಹರಿತವಾದ ಅನೇಕ ಬಾಣಗಳನ್ನು ಬಬ್ರುವಾಹನ ಮೇಲೆ ಪ್ರಯೋಗಿಸಿದ. ಬಬ್ರುವಾಹನ್ನು ಪ್ರತ್ಯಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗ

ಸೋಲನ್ನೇ ಅರಿಯದ ಸುಭದ್ರಾಪತಿಯ ಸುತನು ಅನುಸಾಲವನ ಮೇಲೆ ಅಂಬುಗಳ ಮಳೆಗರೆದಾಗ ರಕ್ಕಸನು ರೋಷದಿಂದ ಬಬ್ರವಾಹನ ಮೇಲೆ ಎರಡು ಪಟ್ಟು ಬಾಣಗಳ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಪಾರ್ಥಸುತನು ಪ್ರತ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಆತನ ಅಂಬುಗಳು ಅವರ ಶರೀರವನ್ನು ಚುಚ್ಚಿ ಚುಚ್ಚಿ ರಕ್ತದ ಪ್ರವಾಹವನ್ನು ಹರಿಸುತ್ತಿವೆ. ಹೀಗೆ ರಣಾಂಗಣವು ಭೀಕರವಾಗಿ ಯಾರಿಗೂ ಸೋಲಿಲ್ಲ, ಯಾರಿಗೂ ಗೆಲುವಿಲ್ಲ ಎಂಬಂತೆ ಕಾಣಿಸುತ್ತಿತ್ತು.

ಕವಿ ಲಕ್ಷ್ಮೀಶ ಕದನದ ಅನೇಕ ಪಟ್ಟುಗಳನ್ನು ತಿಳಿದುಕೊಂಡಂತೆ ವರ್ಣಿಸುತ್ತಿದ್ದಾನೆ. ಅವರೀರ್ವರ ಸಂಗ್ರಾಮ ಸಮಾನವಾಗಿ ಒಂದೇ ತೂಕದ್ದಾಗಿತ್ತು ಎಂದು ಹೇಳುತ್ತಾ, ಬಾಣ ಬಿಡುವುದರಲ್ಲಿ, ಬಿಟ್ಟ ಬಾಣವನ್ನು ಕಡಿಯುವುದರಲ್ಲಿ, ಅಸ್ತ್ರವನ್ನು ಹೂಡುವುದರಲ್ಲಿ, ಅದಕ್ಕೆ ಪ್ರತ್ಯಾಸ್ತ್ರ ಪ್ರಯೋಗಿಸುವಲ್ಲಿ, ರಥವನ್ನು ನಡೆಸುವುದರಲ್ಲಿ, ರಥವನ್ನು ತಡೆಯುವುದರಲ್ಲಿ ಇಬ್ಬರು ವೀರರು ಸಮಾನರಾಗಿ ಕಾದಾಡುತ್ತಿದ್ದಾರೆ. ಬಿಂಕ ಭಿನ್ನಾಣ ಪರಾಕ್ರಮ ಶೌರ್ಯ ಎಲ್ಲರಲ್ಲಿಯೂ ಸಮಾನ ಬಲರು. ಇಂತಹ ವೀರರನ್ನು ಕಲಿಗಳನ್ನು ತಾನೆಲ್ಲೂ ಕಂಡಿಲ್ಲ ಎಂದು ವರ್ಣಿಸುತ್ತಿದ್ದಾನೆ.

ಎಷ್ಟೇ ಹೋರಾಡಿದರೂ ಗೆಲುವು ದೊರಕದಿದ್ದಾಗ ಅನುಸಾಲವನಿಗೆ ಸಿಟ್ಟು ಬಂದು ಒಂದೇ ಸವನೆ 7 ಬಾಣಗಳನ್ನು ಬಿಟ್ಟು ಚಿತ್ರಾಂಗದೆಯ ಪುತ್ರನ ಬತ್ತಳಿಕೆಯನ್ನು ಕತ್ತರಿಸಿ ಹಾಕಿದ. ಬಾಣವೆಂಟರಿಂದ ರಥವನ್ನು ಅಲ್ಲಾಡುವಂತೆ ಮಾಡಿದ. ಒಂದರ ಹಿಂದೊಂದರಂತೆ 14 ಅಂಬುಗಳನ್ನು ಹೊಡೆದು ಮಣಿಪುರ ದರಸನ ವಜ್ರ ಕವಚವನ್ನೇ ಸೀಳಿದ. ಈಗ ರಥಿಕನನ್ನು ಬಿಟ್ಟು ಸಾರಥಿಯ ಮೇಲೆ ಶರಾಘಾತವನ್ನುಂಟು ಮಾಡಿದ. ರಥ ಮುಗ್ಗರಿಸಿತು, ಕುದುರೆಗಳು ಕೆಳಕ್ಕೆ ಬಿದ್ದು ಸತ್ತವು. ಸಾರಥಿ ಇಹಲೋಕ ತ್ಯಜಿಸಿದ, ಆದರೂ ಧೃತಿಗೆಡಲಿಲ್ಲ ಧನಂಜಯನ ಕುಮಾರ.

ತಕ್ಷಣ ಮತ್ತೊಂದು ಮಣಿಖಚಿತ ರಥವನ್ನು ಏರಿ ಕಳನೊಡನೆ ಸಂಗ್ರಾಮಕ್ಕೆ ಮುಂದಾದ. ಅನುಸಾಲುವನು ಅಸಾಧಾರಣ ವೀರ, ಯದುಕುಲ ಶ್ರೇಷ್ಠ ಕೃಷ್ಣನೊಂದಿಗೆ ದುರವನ್ನು ದುರ್ಗಮಗೊಳಿಸಿದ್ದಾನೆಂದ ಮೇಲೆ ಮಾಯಾವಿದ್ಯೆ ಬಲ್ಲವನು ಬಬ್ರುವಾಹನನ ಯುದ್ಧಕ್ಕೆ ಸಿದ್ಧನಾಗುವುದರೊಳಗೆ ಗದಾಪ್ರಯೋಗ ಮಾಡತೊಡಗಿದ. ಪಾರ್ಥಸುತನ ಪೌರುಷವನ್ನು ಪುಡಿ ಪುಡಿಗೈವೆನೆಂದು ಪರಾಕ್ರಮದಿಂದ ಶತ್ರುವನ್ನು ಸದೆ ಬಡಿಯಲು ಮುಂದಾದ. ಚಿತ್ರಾಂಗದೆಯ ಪುತ್ರ ಉಲೂಚಿಯಿಂದ ಮಾರ್ಗದರ್ಶನ ಪಡೆದ ವೀರ ಬಬ್ರುವಾಹನ ತನ್ನೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಶರಾಘಾತದಿಂದ ಅನುಸಾಲವನನ್ನು ಧರೆ ಉರುಳಿಸಿದ, ವಿಜಯೋತ್ಸಾಹದಿಂದ ಮುನ್ನುಗ್ಗಿದ.

ಪಾರ್ಥ ಸುತನು ಪಾರ್ಥನ ವೀರರನ್ನು ಸೋಲಿಸಿ ಮುಂದುವರಿಯುತ್ತಿರುವಾಗ ಶ್ರೀಕೃಷ್ಣ ಕುಮಾರ ಪ್ರದ್ಯುಮ್ನನ್ನು ಮಧ್ಯದಲ್ಲಿ ತಡೆದು, ನಿಲ್ಲು, ಪಾರ್ಥನನ್ನು ಕಾಣುವುದಕ್ಕಿಂತ ಮುಂಚೆ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದರೆ ಇಷ್ಟೊಂದು ಅವಘಡಗಳು ನಡೆಯುತ್ತಿರಲಿಲ್ಲ. ನಮ್ಮಿಬ್ಬರಲ್ಲಿ ಮೈದುನ ಸಂಬಂಧವಿದೆ, ಆದ್ದರಿಂದ ನಿನಗೆ ನಾನು ನೋವುಂಟು ಮಾಡುವುದಿಲ್ಲ. ಸರಸಕ್ಕಾಗಿ, ವಿನೋದಕ್ಕಾಗಿ ಒಂದೆರಡು ಬಾಣಗಳನ್ನು ಪ್ರಯೋಗಿಸುತ್ತೇನೆ ಎಂದು ನವಿರಾದ ಬಾಣಗಳನ್ನೆಸೆದು ಮೃದು ಹೃದಯದ ಮನ್ಮಥ ಮುಂದೆ

ಸವ್ಯಸಾಚಿಯ ಸುತನು ಪ್ರದ್ಯುಮ್ನನನ್ನು ಕುರಿತು ಕುಹಕವಾಡುತ್ತಿದ್ದಾನೆ. ಹೆಲೋಹೋ ಶ್ರೀಹರಿಯ ಸುತನೆ, ಸಂಗ್ರಾಮದಲ್ಲಿ ಎಲ್ಲಿಯ ಸರಸ, ಎಲ್ಲಿಯ ಸಂಬಂಧ? ಸರಸ ವಿರಸವಾಗದಿರುತ್ತದೆಯೇ? ಬಾಣಗಳು ಬಿರುಸಿನಿಂದ ಕೂಡಿರುತ್ತವೆಯಲ್ಲದೆ ನವಿರಾದ ಆಯುಧಗಳಲ್ಲ, ನಿನ್ನ ಕುಸುಮ ಬಾಣಗಳಂತಲ್ಲ, ಸುಂದರಾಂಗ್ಯರ ವದನಗಳನ್ನು ವೀಕ್ಷಿಸುವ ಸಮಯವೂ ಅಲ್ಲ, ಇದು ಸಮರಭೂಮಿ ಎಂದು ತೀಕ್ಷ್ಣವಾಗಿ ನುಡಿದು 10,000 ಬಾಣಗಳಿಂದ ಪ್ರದ್ಯುಮ್ನನನ್ನು ಮುಚ್ಚಿದನು. ಮತ್ತು ಕವಿ ವರ್ಣಿಸುವಂತೆ ಅನಂಗನೆಂಬ, ಅಂದರೆ ಅಂಗಾಂಗಗಳನ್ನು ಕಳೆದುಕೊಂಡವನೆಂಬ ಹೆಸರಿಗೆ ತಕ್ಕುದಾದ ಕೆಲಸ ಮಾಡಿದನು ಮಣಿಪುರದ ಅರಸ ಬಬ್ರುವಾಹನ. ಮುಂದೆ

0: ಕವಿಯ ಕಲ್ಪನೆ ಮೇರು ತಲುಪಿದೆ. ಮುಸುಕಿದ ಬಾಣಗಳಿಂದ ಭೂಮಿ ಮಸುಕಾಯಿತು, ದಿಕ್ಕುಗಳೆಲ್ಲಿವೆ ಎಂಬುದೇ ತೋರದಾಯಿತು. ಹೆಚ್ಚೇಕೆ ಸೂರ್ಯ ಚಂದ್ರರು ಎಲ್ಲಿದ್ದಾರೆಂದು ಹುಡುಕುವುದೇ ಅಸಾಧ್ಯವಾಯಿತೆಂದು ವರ್ಣಿಸುತ್ತಾ, ದೇವ ದೈತ್ಯ ಮಾನವರಾರೂ ಈ ರೀತಿ ಬಾಣಗಳ ಮಳೆಗರೆದಿರಲಿಲ್ಲ ಎಂಬ ಉತ್ಪ್ರೇಕ್ಷೆಯನ್ನು ಉಲ್ಲೇಖಿಸಿ, ಎಂದೆಂದೂ ಕಾಣದ ಕದನ ಪ್ರದ್ಯುಮ್ನನ ಸಂಪೂರ್ಣ ಶರಗಳು ಸುತ್ತುವರಿದಿವೆ. ಬಬ್ರುವಾಹನ ಪದಾಘಾತಕ್ಕೆ ಪ್ರದ್ಯುಮ್ನ ನಡುಗುತ್ತಿದ್ದಾನೆ ಎಂಬ ರೀತಿಯಲ್ಲಿ ಸಮರಾಂಗಣದ ವರ್ಣನೆಯನ್ನು ಮಾಡುತ್ತಿದ್ದಾನೆ ಕವಿ ಲಕ್ಷ್ಮೀಶ.
1: ಕರ್ಕಶ

ಎಷ್ಟೆಂದರೂ ಪುಷ್ಪಬಾಣಗಳನ್ನು ಪ್ರಯೋಗಿಸುವವನಲ್ಲವೇ ಮನ್ಮಥ. ಶೃಂಗಾರ ರಸದೊಂದಿಗೆ ಈ ರಣರಂಗದ ಅದ್ಭುತವನ್ನು ವರ್ಣಿಸುತ್ತಿದ್ದಾನೆ. ತನ್ನ ಮೇಲೆ ಹರಿತವಾದ ಬಾಣಗಳನ್ನು ಕಂಡ ಮನ್ಮಥ ಶ್ರೀಕೃಷ್ಣ ತನೇನು ಕಠಿಣ ಮನಸ್ಸಿನವನಾಗಿ ಕರ್ಕಶ ಬಾಣಗಳನ್ನು ಪ್ರಯೋಗಿಸಿದಾಗ ಅದರ ಘರ್ಷಣೆಗೆ ಮುತ್ತಿದ ಕತ್ತಲೆ ಕರಗೆ ಬೆಳಕು ಕಾಣತೊಡಗಿತು ಎಂದು ವರ್ಣಿಸುತ್ತಿದ್ದಾನೆ. ಮೊದಲು ಬಾಣಗಳಿಂದ ಸೂರ್ಯಚಂದ್ರರು ಮರೆಯಾದರು, ಆದ್ದರಿಂದ ಕತ್ತಲೆ ಕರಗಿತ್ತು. ಮತ್ತೆ ಬಾಣಗಳ ಸಂಘರ್ಷಣೆಯಿಂದ ಪ್ರಕಾಶ ಉಂಟಾಯಿತು ಎಂಬಂತೆ ರಣಾಂಗಣವನ್ನು ಅತ್ಯಂತ ಸಮರ್ಪಕವಾಗಿ ವರ್ಣಿಸುತ್ತಿದ್ದಾನೆ. ಪಾರ್ಥಸುತ ಮತ್ತು ಪಾರ್ಥಸಾರಥಿ ಸುತರ ಇಬ್ಬರ ಕದನ ಒಂದೇ ರೀತಿಯಲ್ಲಿ ಹೆಚ್ಚಿಲ್ಲ ಕಡಿಮೆ ಇಲ್ಲದಂತೆ ನಡೆಯುತ್ತಿತ್ತು. ಮುಂದೆ

ಮತ್ತೆ ಜನಮೇಜಯನನ್ನು ಕುರಿತು ವಿವರಿಸುತ್ತಿದ್ದಾನೆ. ಬರೇ ಕೇಳು. ಅತ್ಯಂತ ಆಶ್ಚರ್ಯವಾಗುವಂತೆ ಅಚ್ಯುತನ ಸುತನ ಶಸ್ತ್ರಗಳನ್ನು ಚಿತ್ರಾಂಗದೆಯ ಸುತನು ಸುಟ್ಟು ಹಾಕಿ ಮತ್ತೆ ಶರಗಳ ಸಾಗರವನ್ನೇ ಹರಿಸುತ್ತಿದ್ದಾನೆ. ಆತ ಬಿಟ್ಟ ಅಂಬುಗಳನ್ನು ಮಧ್ಯದಲ್ಲಿ ಕಡಿಯುತ್ತಿದ್ದಾನೆ. ಈತ ದಿವ್ಯಾಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಮನ್ಮಥನ ಅಂಗಾಂಗಗಳಿಗೆ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ರುಧಿರವು ಒಂದೇ ಸಮನೆ ಹರಿಯುತ್ತಿದೆ. ಅಸಂಖ್ಯ ಸೇನೆಯನ್ನು ಧೂಳಿಪಟ ಗೈದಿದ್ದಾನೆ. ಸಿಕ್ಕ ಸಿಕ್ಕವರನ್ನು ಕೊಚ್ಚಿದ್ದಾನೆ.

ಬಬ್ರವಾಹನನ ಬಾಣಾಘಾತಗಳಿಂದ ಕೆರಳಿದ ಪ್ರದ್ಯುಮ್ನನು ಪ್ರತ್ಯಾಸ್ತ್ರಗಳಿಂದ ಆತನ ಶರಾವಳಿಗಳನ್ನು ಸುಡತೊಡಗಿದ. ಆತನ ರಥವು ಅತ್ಯುತ್ತ ತಿರುಗದಂತೆ ದಿಗ್ಬಂಧನವೆಸಗಿ ಒಂದೇ ಸವನೆ ಚಾಪಗಳಿಂದ ಚುಚ್ಚತೊಡಗಿದ. ಇನ್ನು ತಡಮಾಡದೆ ಮಣಿಪುರದ ಅರಸನ ಮೇಲೆ ಸನ್ಮೋಹನಾಸ್ತ್ರವನ್ನು ಪ್ರಯೋಗಿಸಿದ. ಸಕಲ ಶಸ್ತ್ರು ಸೇನೆಯನ್ನು ಸನ್ಮೋಹಿನಿಗೊಳಿಸಿದ. ಸಾಂಬಶಿವನ ಶತ್ರುವಾದ ಮನ್ಮಥನೆಂದು ಯುದ್ಧದ ಭೀಕರತೆಯನ್ನು ವರ್ಣಿಸುತ್ತಿದ್ದಾನೆ ವರಕವಿ ಲಕ್ಷ್ಮೀಶಾ.

ಪರೀಕ್ಷೆಯಿಂದ ವಿವರಿಸುತ್ತಿದ್ದಾನೆ. ಹರನ ಮೇಲೆ ಶರವನ್ನು ಪ್ರಯೋಗಿಸಿದವನಲ್ಲವೇ ಪ್ರದ್ಯುಮ್ನ ರಣೋತ್ಸಾಹಕ್ಕೆ ರಥಗಳು ರಥಿಕರು ಧರೆಗುರುಳಿದರು. ಕುದುರೆ ಕಾಲಾಳುಗಳು ಕದನ ಭೂಮಿಯಿಂದ ಕಾಲ್ಕಿತ್ತವು. ರಾವುತರನ್ನು ಕೆಡವಿ ಆನೆಗಳ ನವಸ್ಥಳಗಳನ್ನೊಡೆದು ಶರದಿ ಸುತೆಯ ಸುತನ ಸಂಗ್ರಾಮ ಸಾರ್ವಕಾಲಿಕ ದಾಖಲೆಯೋ ಭೂಪ್ರಳಯ ಕೋಟಿಯೋ ಎಂಬಂತೆ ರೌದ್ರಮಯವಾಗಿತ್ತು ಅಂದಿನ ಆ ಸಮರಾಂಗಣ.

ಮತ್ತೆ ರಣಾಂಗಣದ ಭೀಭತ್ಸತೆಯನ್ನು ವರ್ಣಿಸುತ್ತಿದ್ದಾನೆ. ಮಣಿಪುರದ ಯುದ್ಧ ಭೂಮಿಯು ರುದ್ರ ಭೂಮಿಯಾಗಿ ಭೂಮಿಯೇ ಬಿರಿದು ತುಂಡರಿದು ಖಂಡಗಳಾಗುವಂತೆ ಯಮಲೋಕದ ನರಕದ ದರ್ಶನದಂತೆ ಸಂಪೂರ್ಣ ಸಾಗರವೇ ಬತ್ತಿದಾಗ ಅಲ್ಲಿರುವ ಜಲಚರಗಳು ಚಡಪಡಿಸಿ ಸಾಯುವಂತೆ ಸಂಪೂರ್ಣ ಸಂಸಾರ ಚಕ್ರವೇ ಭಂಗಗೊಂಡಂತೆ ಶಿವನ ಕೈಲಾಸಗಿರಿಯಲ್ಲಿ ಸಂಗ್ರಹಗೊಂಡ ಭಕ್ತರ ಶಿರದಂತೆ ರಣಾಂಗಣವು ಅಸ್ತವ್ಯಸ್ತವಾಗಿ ಅಲ್ಲೋಲ ಕಲ್ಲೋಲವಾಗಿ ಕಾಣುತ್ತಿತ್ತು.

0: ರಣರಂಗದಲ್ಲಿ ಭೂತ ಪ್ರೇತಗಳನ್ನು ತರುವುದು ಕವಿಯ ಒಂದು ಸಮಯ. ಆ ಭೀಭತ್ಸವನ್ನು ವರ್ಣಿಸುತ್ತಾ, ಹೆಣಗಳ ರಾಶಿಯನ್ನು ಕಂಡರೂ ಕಂಗಾಲಾಗದ ಕುದುರೆಗಳು, ಸೊಂಡಿಲನ್ನು ಕಳೆದುಕೊಂಡು ಧರೆಗುರುಳಿದ ಗಜಪಡೆಗಳು, ಸೈನಿಕರ ದೇಹದಿಂದ ಬಸಿವ ನೆತ್ತರದ ನದಿ, ಮಜ್ಜೆ ಮಾಂಸಗಳ ಮುದ್ದೆಗಳು, ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashvani and I am Valsa Williams with the midday news. The headlines: India and Australia sign landmark deals on uranium supply and dedicated critical minerals corridor. Australia-India partnership on cyber critical technologies and supply chains becomes operational. Prime Minister Narendra Modi holds annual summit with his Australian counterpart Anthony Albanese in Melbourne.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ

0: ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ

ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು, ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:26. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮ ಬಾನುಲಿ ಮಿತ್ರ ಶಿವಾನಂದ ನಾಯ್ಕ್ ಉಪಸ್ಥಿತನಿದ್ದೇನೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಶ್ರೋತೃಗಳೇ, ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ನಾಟ್ಯರಂಗ ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ನಿಂದ?
6: ಸಿಕ್ಬಿದ್ರು.
7: ಅಪರಿಚಿತ ಆಪ್ನಿಂದ ಬಚಾವಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 BLO ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
10: Mysore sandal.
11: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
12: ಆಕಾಶವಾಣಿ ಕಾರವಾರ. ಕೊಂಕಣಿ ಕಾರ್ಯಕ್ರಮ. ಐಚಿ ಕಾರ್ಯಕ್ರಮ ರಂಗಭೂಮಿ ಕಲಾವಿದಾಲೆ ಜೀವನಾನಿ ಸಾಧನೆ ಚೆ ಪರಿಚಯ ಕರ್ಚೆ ಕೊಂಕಣಿ ಮಾಲಿಕ ನಾಟ್ಯ.

0: ಆತ್ಮೀಯ ಶ್ರೋತ್ರಾನೋ, ನಾಟ್ಯರಂಗ ಕಾರ್ಯಕ್ರಮಕ್ಕೆ ತುಂಬ ಸಗ್ಲಾಗ ಪ್ರೀತಿಚೆ ಸ್ವಾಗತ ಸ. ಆಮೇಲೆ ಕಿತ್ಲಿಕ್ಕೆ ದಿವಸ ನಾಟ್ಯರಂಗ ಕಾರ್ಯಕ್ರಮ ಚಲೋನ್ ದಿತೆ ಅಸಾತೆ ಅನ್ನ ಹೆತೂತ್ ನಾಟಕ ಕಲಾವಿದ, ಡೈರೆಕ್ಟರ್, ಗೀತ ರಚನೆಕಾರ ಅನ್ನ ಹಿನ್ನೆಲೆ ಗಾಯಕ ಗಾಯಕಿ ಅಸಲೆ ಖೂಬ ಸಗಳ ಅತಿಥಿ ಹಿಂಗೆ ಯೋನ್ ಸಗಳ ಅನುಭವ ತುಂಬಚೆ ಬರಬರ್ ವಾಟೂನ್ ಘೇಲ್ಲ ಸ. ತಶೇದ್ ಆಜ್ ಆಮ್ಗೆಲ್ಲ ಸ್ಟುಡಿಯೋ ಭಿತರ್ ಏಕ ಹಿನ್ನೆಲೆ ಗಾಯಕಿ ಮಾಡೋನ್ ಕೊಂಕಣಿ ನಾಟಕದ ತೆಗೆಲ್ ಆವಾಜಾನ್ ಪ್ರಸಿದ್ಧ ಜಲ್ಲೆ ಏಕ್ ಅತಿಥಿ ಎಲ್ಲ ಸ. ತೆಮ್ಗೆಲ್ ನಾವು ಸ ನೀತಾ ಗಣೇಶ್ ಶೇಟ್. ಮೇಡಮ್, ತುಮಕ ಕಾರ್ಯಕ್ರಮಕ್ ಆತ್ಮೀಯಚೆ ಸ್ವಾಗತ.
1: ನಮಸ್ಕಾರ
0: ನೀತಾ ಮೇಡಮ್. ಹ್ಯಾ ನಾಟ್ಯರಂಗ ಕಾರ್ಯಕ್ರಮ ಬದಲ್ ತುಮಕ ಖಬರ್ ಉಡ್ತಲೆ ಕಿ ಕಿತ್ಲಿಕ್ಕೆ ದಿವಸ ಚನ್ ಹೇ ಕಾರ್ಯಕ್ರಮ ಚಲತೆ ಅಸ ಅನಿ ಹೇ ಉತ್ತರ ಕನ್ನಡ ಆಮ್ಗೆಲ್ ಜಿಲ್ಲೆ ಭಿತರ್ ಕೊಂಕಣಿ ಕನ್ನಡ ಮರಾಠಿ ಅಷ್ಟು ವಿಭಿನ್ನ ಭಾಷೆ ಭಿತರ್ ನಾಟಕಲ್ಲಿ ಕಿತ್ಲಿಕ್ಕೆ ಕಲಾವಿದ ಲೋಕ ಸರ್ ಆಮಿ ತೆಟು ಭಿತರ್ ಕೊಂಕಣಿ ನಾಟಕ ಕಿತ್ ಲೋಕಾನ್ ಕೆಲಾನಿ ತೆಮ್ಕ ಅಪೋನ್ ಘೇನ್ ತೆಮಿ ನಾಟಕ ರಂಗಾತ್ ಕಷೆ ಎಲೆ ಮಡ್ಚೆ ತೆಮ್ಗೆಲ್ಲ ಅನುಭವ ಶ್ರೋತ್ರಾಗ ಸಾಂಗ್ಚೆ ಆಮ್ಗೆಲ್ಲ ಏಕ್ ಜ್ಞಾನ ಪ್ರಯತ್ನ ತಶದ್ ಆಜ್ ತುಮಿ ಎಲ್ಲ ಸಾನಿ ತುಮ್ಗೆಲ್ಲ ಅನುಭವ ಆಮ್ಗೆಲ್ ಶ್ರೋತ್ರಾ ಮುಖರ್ ಸಾಂಗಾ ತುಮಿ ತುಮ್ಗೆಲ್ಲ ಏಕ್ ಬಾಲ್ಯಪಣ ಬದಲ್ ಸಾಂಗಾ. ಮೇಡಮ್
1: ಮಗಿಲೆ ಗಾಂವ್ ಫಸ್ಟ್ ಅಮದಳ್ಳಿ ಮಗಿಲೆ ಎಜುಕೇಶನ್ ಪೂರ ಆಮ್ಗೆಲ್ಲ ಅಮದಳ್ಳಿ ಥೈ ಜಲ್ಲೆ ಪ್ರಾಥಮಿಕ ಕೊಟ್ಟು ಅನೇಕ ಡಿಗ್ರಿ ಪೂರ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕಾರವಾರ ಭಿತರ ಕಂಪ್ಲೀಟ್ ಕೆಲ್ಲಮ್ಮೆ
0: ಕಂಚ ಡಿಗ್ರಿ ಕೆಲ್ಲ
1: ಬಿ ಎ ಡಿಗ್ರಿ

0: ನಮಸ್ಕಾರ, ತುಂಬಾ ವ್ಯಮಕ್ಕೆ ಅವಕಾಶ ಇದ್ದಿಲ್ಲಕ್ಕೆ ಹಿಂಗೆ ಆಕಾಶವಾಣಿ ಕೇಂದ್ರ. ಥ್ಯಾಂಕ್ ಯು ಮೇಡಮ್.
1: ರಂಗಭೂಮಿ ಕಲಾವಿದಾಲೆ ಜೀವನ್ ಆನಿ ಸಾಧನೆ ಚೆ ಪರಿಚಯ ಕರ್ಚೆ ಕೊಂಕಣಿ ಮಾಲಿಕ ನಾಟ್ಯರಂಗ ಪ್ರಸಾರ ಸಾಲೆ. ಆಯ್ಚೆ ನಾಟ್ಯರಂಗ ಕಾರ್ಯಕ್ರಮದ ಭಾಗ್ಯಲ್ಲೇ ಅತಿಥಿ ಆಸಾ ಕಾರವಾರ್ಚೆ ಹಿನ್ನೆಲೆ ಗಾಯಕಿ ನೀತಾ ಗಣೇಶ್ ಶೇಟ್ ಅನಿ ಹೆಂಚಿಬರ್ ಸಂವಾದ ಚಲೊಂದಿಲ್ಲೆ ಆಸಾ ಸಂಧ್ಯಾ ಮಂಗೇಶ್ಕರ್ ಸಮಗ್ರ ನಿರ್ವಹಣ್ ಟಿ ಶ್ಯಾಮ್ ಪ್ರಸಾದ್.
2: ಇದು ಆಕಾಶವಾಣಿ ಕಾರವಾರ ಕಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕಾರ್ತಿಕ್ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿದೆ ಗೆಳೆಯ ಚಿತ್ರದ ಗೀತೆ. ಕವಿರಾಜ್ ಅವರ ಕವಿತೆಗೆ ಮನೋಮೂರ್ತಿ ಅವರ ಸಂಗೀತವಿದೆ.

ಮುಸ್ಸಂಜೆ ಮಾತು ಚಿತ್ರಕ್ಕೆಂದು ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ವಿ ಶ್ರೀಧರ್ ಅವರದಿತ್ತು. ಶ್ರೋತೃಗಳೇ, ಇನ್ನು ಮುಂದೆ ರಾಜೇಶ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ. ಕವಿ ಜಯಂತ್ ಕಾಗಿಣಿ ಅವರ ಈ ಗೀತೆಗೆ ಮನೋಮೂರ್ತಿ ಅವರ ಸಂಗೀತವಿದೆ.

ಶ್ರೋತೃಗಳೇ, ನೀವು 102.3 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಗಾಯಕರು ಸೋನು ನಿಗಮ್, ಚಿತ್ರ ವಂಶಿ. ವಿ ನಾಗೇಂದ್ರ ಪ್ರಸಾದ್ ಅವರ ಈ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ ಸವಿ ಸವಿ ನೆನಪು ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಈ ಕವಿತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಶ್ರೋತೃಗಳೇ, ಇದೊಂದು ಪ್ರಕಟಣೆ. ವಿಶ್ವನಾಥ್ ಶೆಟ್ಟಿ ಎಂಬ ಹೆಸರಿನ ವ್ಯಕ್ತಿಯು ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 18 ಜೂನ್ 2025 ಮೃತಪಟ್ಟಿರ್ತಾರೆ. ಈ ಅನಾಮಧೇಯ ವ್ಯಕ್ತಿಯ ಮೃತದೇಹವನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತನ ವಾರಸದಾರರ ಪತ್ತೆಗಾಗಿ ಕಾಯ್ದಿರಿಸಲಾಗಿದೆ. ಮೃತ ಗಂಡೀಸಿನ ಹೆಸರು, ವಿಳಾಸ ಮತ್ತು ಪೋಷಕರು ಪತ್ತೆಯಾದಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸಂಪರ್ಕಿಸಬೇಕೆಂದು ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಈ ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸ್ತಾರೆ ಟಿ ಎಸ್ ಪ್ರಸಾದ್, ರೂಪಾಗೌಡ ಹಾಗೂ ಸುವರ್ಣ ಶಿವಾನಂದ್. ಕೃಷಿ ಮಾಹಿತಿ, ನಂತರ ಜಾನಪದ ಸಂಗೀತ, ಎಲ್ಲವ ದೇವೇಂದ್ರ ಗೌಡ್ನಳ್ಳಿ ಮತ್ತು ಸಂಘದಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:45 ಹಿಂದಿ ಭಜನೆಗಳು, 8:00 ಶ್ರೀಗಂಧ ಪ್ರಸಾರವಾಗಲಿದೆ. 9:15 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೇವೆ. 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ, ಬಾನುಲಿಗೆ ಅಳವಡಿಸಿದವರು ಎಚ್ ಎಸ್ ಪಾರ್ವತಿ. 10:00 ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ಈ ಸಂಜೆಯ ಕಾರ್ಯಕ್ರಮಗಳು.

ಶ್ರೋತೃಗಳೇ, ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬಳಿಕೆ, 6:15 ಭಕ್ತಿಗೀತೆಗಳು, 6:30 ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಗಾನಸುದೆ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಂಜುಳ ಗಾನ ಪ್ರಸಾರವಾಗುವುದು, 8:50 ಕಗ್ಗದ

ಶ್ರೀ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವರಿ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಅಪರಾಹ್ನ 12:05 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಈ ಕುರಿತು ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸುಜಾತ ಆಪ್ತಳವಾರ. 12:35 ಆರೋಗ್ಯ ಸಂಚಿಕೆ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎನ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಅಪರಾಹ್ನ 1:00 ಪ್ರಗತಿಪಥ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಸಂವಾದವಿದೆ. ಭಾಗವಹಿಸ್ತಾರೆ ಸುವರ್ಣ ಶಿವಾನಂದ್, ರೂಪಾಗೌಡ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಕವಿ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 ಸಖಿ ಸಹೇಲಿ. 4:00 ಗೀತೋಬರಿ ಕಹಾನಿ ಪ್ರಸಾರವಾಗಲಿದೆ.

ಶ್ರೋತೃಗಳೇ, ನಾಳೆ ಸಂಜೆ 5 ಗಂಟೆಗೆ ಗೀತೆ ಒಂದು ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಶಿವಾನಂದ ನಾಯ್ಕ ಮತ್ತು ಸಾಕ್ಷಿ ಜೋಶಿ. 6:30 ಅವಲೋಕನ, 6:50 ಹಲವು ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಭಾಗವಹಿಸಲಿದ್ದಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್. 7:20 ಜಾನಪದ ಸಂಗೀತ. ಎಸ್ ಡಿ ಉಡ್ಗೇರಿ ಮತ್ತು ಸಂಘದಿಂದ ಲಾವಣಿ ಹಾಡುಗಳನ್ನು ಕೇಳಿದ್ರಿ. 7:45 ಮಕ್ಕಳು, ಪಾಲಕರು, ಶಿಕ್ಷಕರು ಈ ಕುರಿತು ಮಾತನಾಡುತ್ತಾರೆ ಉಷಾ ಪಾಟೀಲ್. 8:00 ನಾಟಕ ಮರ್ಯಾದೆ, ರಚನೆ ಡಾಕ್ಟರ್ ವೀಣಾ ಶಾಂತೇಶ್ವರ್, ನಿರ್ದೇಶನ ಪ್ರಭಾ ಸಿರೂರ್. 8:30 ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದ್ವಾನ್ ವಿ ಕೆ ರಾಮನ್ ಅವರ ವೇಣುವಾದನ ಪ್ರಸಾರವಾಗಲಿದೆ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಈ ಪ್ರಕೃತಿಯು ನಮ್ಮ ಹಿರಿಯರು ಬಿಟ್ಟುಕೊಟ್ಟ ಆಸ್ತಿ. ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸುಂದರ ಪರಿಸರವನ್ನು ಉಳಿಸೋಣ.

ಜನರ ಪ್ರಾಣ ಉಳಿಯಲು ಪ್ರಾಣವಾಯು ಬೇಕು, ಪ್ರಾಣವಾಯುವಿಗಾಗಿ ಮರಗಿಡಗಳು ಬೇಕು. ಅಂದರೆ ನಮ್ಮ ಉಸಿರು ಮರಗಿಡಗಳ ಅಸ್ತಿತ್ವದಲ್ಲಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.

ಪ್ರಕೃತಿಯ ಕೊಡುಗೆಗಳಾದ ಕಾಡು, ಸರೋವರ, ನದಿ, ವನ್ಯಜೀವಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಉಳಿವು ಪರಿಸರದ ಉಳಿವಿನಲ್ಲಿದೆ.

ಮರಗಿಡಗಳು ಪರಿಸರ ತಮ ಸಮತೋಲನದ ಕೊಂಡಿಗಳು. ಒಂದು ಮರ ಕಡಿಯುವ ಮೊದಲು ಮತ್ತೊಮ್ಮೆ ಯೋಚಿಸಿ, 10 ಹೊಸ ಗಿಡಗಳನ್ನು ನೆಟ್ಟು ಪೋಷಿಸಿರಿ.

ಇದು ಆಕಾಶವಾಣಿ ಕಾರವಾರ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:10 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: कार्यं कुर्वन्ति इति। भारतीय पिकल बॉल संघेन आगामिनी पिकल बॉल विश्व चषके 26,000-2,000 वर्षे प्रतियोगितायाः प्रोषेण्यां भारतस्य प्रतिनिधित्वं विधातुं पुरुष महिला वर्गयोः भारतीय दलस्य घोषणा कृता। एयं विश्वस्तरीया क्रीडा प्रतियोगिता अस्मिन्नेव वर्षे 30 अगस्त मासस्य सितंबर मासस्य 6 दिनांकं यावत् वियतनाम देशस्य दानांग नगरे आयोजयिष्यते। अंतरराष्ट्रीय पिकल बॉल क्षेत्रे विख्यातः हर्ष मेहता अस्मिन् प्रतिनिधित्वं विधास्यति। पुरुष क्रिकेट प्रतिस्पर्धायां भारत इंग्लैंडयोः मध्ये प्रचलन्त्याः पञ्च क्रीडात्मिकायाः 20-प्रति-20 श्रृंखलायाः चतुर्थी अंतरराष्ट्रीय प्रतिस्पर्धा अद्य रात्रौ 10 वादने ब्रिस्टल नगरस्य काउंटी ग्राउंड क्रीडांगणे क्रीडिष्यते इति वार्ताः।
1: आकाशवाणी इन मुंदे जिल्ला वार्ता पत्र।
2: आकाशवाणी ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಾಧಾರಣದಿಂದ

0: ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08-262-23-895-0 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94-808-0-505-00. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು. ಮೊದಲಿಗೆ ಜಾಹೀರಾತು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕಾಣುವುದರ ಕುರಿತು ಕೆಲವು ಪ್ರಕಟಣೆಗಳು. ಬನಿಯಾ ಬುದ್ಧಾ ಎಂಬ 28 ವರ್ಷದ ಮಹಿಳೆ ದಿನಾಂಕ 10/6/2026 ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 3 ಅಂಗುಲ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲು, ಹಿಂದಿ ಮತ್ತು ನೇಪಾಳಿ ಭಾಷೆ ಮಾತನಾಡಲು ಬರುತ್ತದೆ. ಬಿನಿಯಾ ಬುದ್ಧಾ ಎಂಬ ಇವರು ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಬಸಮ್ಮ ಎಂಬ 20 ವರ್ಷದ ಹೆಂಗಸು ದಿನಾಂಕ 20/6/2026 ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲು, ಗುಂಡುಮುಖ, ಕನ್ನಡ ಭಾಷೆ ಮಾತನಾಡಲು ಬರುತ್ತದೆ. ಬಸಮ್ಮ ಎಂಬ ಇವರು ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಶ್ರೀನಿವಾಸ್ ಕುಮಾರ್ ಎನ್ ಎಂಬ 51 ವರ್ಷದ ಗಂಡಸು ದಿನಾಂಕ 10/6/2026 ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ. ಇವರ ಶವವು ದೊರಕಿದ್ದು ವಾರಸುದಾರರು ಯಾರೋ ಇದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರೀತಮ್ ಕುಮಾರಿ ಎಂಬ 22 ವರ್ಷದ ಯುವತಿ 19/6/2026 ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಹಿಂದಿ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡಲು ಬರುತ್ತದೆ. ಪ್ರೀತಮ್ ಕುಮಾರಿ ಎಂಬ ಇವರು ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕಾಣುವುದರ ಕುರಿತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0488, 2237-0499, ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾಗ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10,00,000 ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ.

0: ಆಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ

0: 6, ಗೇರುಸೊಪ್ಪ ಕೊಪ್ಪ 5, ಬೆಳ್ತಂಗಡಿ ಧರ್ಮಸ್ಥಳ ಖಾನಾಪುರ ಲೋಂಡಾ ಶೃಂಗೇರಿ ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: पक्षियों से तो हम खेत को बचा लेते हैं, पर इन घातक रसायनों से कैसे बचाने?
3: मतलब?
2: देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा,
3: परंतु सब यही डाले हैं.
2: सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं.
3: सच है?
2: रे बेटे, एक्सपीरियंस से बता रहा है, धूप में बाल सफेद नहीं किए हैं.
3: ठीक है भाई, मैं भी आज से जैविक खेती शुरू करूँगा.
4: माटी से प्रेम की परंपरा है परंपरागत खेती.
1: ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ.
5: ಸುವರ್ಣಕ, ಓ ಸುವರ್ಣಕ,
6: ಹೇಳಿ ಶಮಣ್ಣ.
5: ಎಲ್ಲಿ ಕಾಣ್ಲಿಕ್ಕೆ ಇಲ್ಲಲ್ಲ ಸುಮಾರು ದಿವಸದಿಂದ.
6: ಹೌದು, ಸ್ವಲ್ಪ ಮಳೆ ಜೋರಾಗಿತ್ತಲ್ಲ ಊರ್ ಕಡೆ.
5: ಗಾಳಿಗೆ ಏನಾದ್ರೂ ಅದ್ರ ಜೊತೆಗೆ ನಾನು ಹೋಗ್ಬಿಟ್ರ ಅಂತ.
6: ಅದಕ್ಕೆ ನೀವು ಇವತ್ತು ಹುಡ್ಕೊಂಡು ಬಂದಿರೋದಾ?
5: ಅಲ್ಲ, ರೂಪಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಜೋರು ಗಾಳಿ ಬೀಳುವಾಗ ಅಂದ್ರೆ ಗಾಳಿ ಬೀಸ್ತಾ ಇರಬೇಕಿದ್ರೆ ನಾವು ರಸ್ತೆಯಲ್ಲಿ ಹೋಗ್ಬೇಕಿದ್ರೆ ತುಂಬಾ ಜಾಗ್ರತೆಯಿಂದ ಹೋಗ್ಬೇಕು. ಯಾವಾಗ ಮರ ಗೆಲ್ಲು ಬೀಳ್ತದೆ ಹೇಳಿಕ್ ಆಗೋದಿಲ್ಲ ಅಂತ ಹೇಳಿ.
7: ಹೌದು ಶಮಣ್ಣ, ಈ ಮನೆ ಹತ್ರ ಆದ್ರೂ ಹಾಗೇನೆ, ನಡೆದಾಡ್ಬೇಕಿದ್ರೆ ಸ್ವಲ್ಪ ಜೋರ್ ಗಾಳಿ ಬಂದ್ರೆ ನಾವು ಎದ್ಕೊಂಡು ಹೋಗ್ಬಿಡ್ತೇವೆ, ಆತರ ಆಗ್ತದೆ. ಮತ್ತೆ ನಾನ್ ಮೇಲ್ಗಡೆ ಎಲ್ಲ ಟೆರೆಸ್ ಮೇಲೆ ಗಿಡ ನೆಟ್ಟಿದ್ನಲ್ಲ ಶಮಣ್ಣ, ಅದೆಲ್ಲ ಸ್ವಲ್ಪ ಗಾಳಿಗೆ ಅಡ್ಡ ಬಿದ್ಬಿಟ್ಟಿದೆ.
5: ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಇಂತ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇರ್ತದೆ.
7: ಹೌದು,
6: ಅಂದ್ರೆ ಮಳೆ ಬರ್ತಾ ಮಳೆ ಬರೋ ಮೊದ್ಲೇನೆ ಒಂದ್ ಸ್ವಲ್ಪ ಆ ಗಿಡಗಳಿಗೆ ಮಣ್ಣು ಹಾಕಿ ಏರಿಸ್ತಾ ಇದ್ರೆ ಈ ತರದೇನೋ ಆಗುದಿಲ್ಲ. ರೂಪಕ್ಕ,
7: ಹಾ, ನಾನು ಕೋಲ್ ಹಾಕಿ ಕಟ್ಟಿದ್ದೆ ಸ್ವರ್ಣಕ್ಕ, ಆದ್ರೂ ಈ ಗಾಳಿ ಸಿಕ್ಕಾಪಟ್ಟೆ ಉಂಟಲ್ಲ ಗಾಳಿ.
6: ಮಳೆಗಿಂತ ಗಾಳಿನೇ ಜಾಸ್ತಿ.
7: ಹೌದು,
5: ಆದ್ರೂ ನಮ್ಮೂರಿನ ಈ ಮಳೆಗಾಲ ನೋಡಿದ್ರೆ ಇದೊಂದು ವಿಶೇಷ ಅಂತ ಅನ್ಸ್ತದೆ ನನಗೆ. 10 ನಿಮಿಷ ಬರೋಂತ ಮಳೆ ಬಂದ್ಬಿಡ್ತದೆ, ಗಾಳಿಯೂ ಇರ್ತದೆ ಒಂದಷ್ಟು, ಮತ್ತೆ ಬೆವರು ಬಿಚ್ಚುವಷ್ಟು ಸೆಕೆ,
7: ಮತ್ತೆ ಬಿಸಿಲು,
5: ಮತ್ತೆ ಬಿಸಿಲು, ಮತ್ತೊಂದು ಮುಕ್ಕಾಲು 1 ಗಂಟೆ ಆದಾಗ ಮತ್ತೆ ಎಲ್ಲ ಮೋಡ ಬರ್ತದೆ.
7: ಅದು
5: ಒಂದಷ್ಟು 10 ನಿಮಿಷ
7: ಹೆಂಗಂದ್ರೆ ಆಯ್ತು, ಇನ್ನು ಸಂಜೆವರೆಗೂ ಮಳೆ ಅಂತ ಅನ್ಕೊಳ್ಬೇಕು, ಆ ರೀತಿ ಇರ್ತದೆ. ಆಮೇಲೆ ಮತ್ತೆ ಬಿಸಿಲು.
5: ಆದ್ರೂ ಕೂಡ ಅಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ, ಖುಷಿ ಪಟ್ಕೋಬೇಕು. ಯಾಕಂದ್ರೆ ಈ ಎಲ್ಲಿನ ಒಂದು ಭಯ ಇದೆಯಲ್ಲ, ಇದು ಮುಂದಕ್ಕೆ ಇನ್ನೇನೇನೋ ಆಗ್ತದೆ ಅಂತ ಒಂದು ಭಯ ಇತ್ತು. ಅಂತ ಈ ಮಳೆ ಬಂದಷ್ಟು ಒಳ್ಳೇದಪ್ಪ.
7: ಹೌದು,
5: ಮಳೆಗಾಲದಲ್ಲಿ ಮಳೆ ಬರದು ಮತ್ತೆ ಯಾವಾಗ ಬರುವುದು?

0: ಆದ್ರೆ ಅದು ತುಂಬಾ ಒಂದೇ ಸಲ ಬಂದು ಪ್ರವಾಹದ ರೀತಿ ಆಗದಿದ್ರೆ ಸಾಕು ಅಂತ.
1: ಅಂದ್ರೆ ಈಗ ಕೃಷಿ ಮಾಡುವವರಿಗೆ, ಭತ್ತದ ಗದ್ದೆ ಬೇಸಾಯ ಮಾಡುವವರಿಗೆ, ಅಥವಾ ಅಡಿಕೆ ತೋಟ ಇರುವವರಿಗೆ, ಕಾಫಿ ತೋಟ ಇರುವವರಿಗೆ, ಎಲ್ರಿಗೂ ಕೂಡ ಕಷ್ಟವೇ. ಜಾಸ್ತಿ ಮಳೆ ಆಗಬಾರದು, ಹದವಾಗಿ ಬೀಳ್ತಾ ಇರಬೇಕು ಅಂತ. ಆದ್ರೂ ಕೂಡ ರೂಪಕ್ಕ ಈಗ ಮಳೆಗಾಲದಲ್ಲಿ ಒಂದಷ್ಟು ಈ ಜಲಪಾತಗಳು ಅಂತ ಇರ್ತಾವಲ್ಲ, ಅದನ್ನ ನೋಡುವುದಕ್ಕೆ ಅಂತ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಅದರ ಜೊತೆ ಜೊತೆಗೆ ಕೈಯಲ್ಲಿ ಏನೋ ಹಿಡ್ಕೊಂಡಿದೆಯಲ್ಲ, ಏನದು?
0: ಮೊಬೈಲ್.
1: ಅದರಲ್ಲಿ ಈ ಸೆಲ್ಫಿ ಅಂತ ತೆಗಿತಾರಲ್ಲ, ಹಿಂದ್ಗಡೆ ಜಲಪಾತ ಬೀಳ್ತಾ ಇರಬೇಕು, ನಮ್ಮ ಮುಖವು ಕಾಣ್ತಾ ಇರಬೇಕು ಅಂತ. ಆವಾಗ ಹಿಂದ್ಗಡೆ ಏನೇನು ಇದೆ ಅನ್ನೋದು ಮರ್ತು ಬಿಡ್ತದೆ ಅಂತ. ಮೈ ಮರೆತ್ರೆ ನಾವು ಪ್ರಪಾತದಲ್ಲಿ ಇರ್ತೀವಿ, ಸೆಲ್ಫಿಯೂ ಇಲ್ಲ, ಏನೂ ಇಲ್ಲ.
2: ಹೌದು ಶಾಮಣ್ಣ, ಈ ಮಳೆ ಬೀಳುವ ಸಮಯದಲ್ಲಂತೂ ಮತ್ತೆ ಸ್ವಲ್ಪ ಹೆದರಿಕೆನೆ ಸುವರ್ಣಕ್ಕ. ಈಗ ಜಲಪಾತದಲ್ಲಿ ಕೆಲವೊಂದ್ಸಲ ಹೇಳಿಕ್ ಬರುವುದಿಲ್ಲ ಶಾಮಣ್ಣ, ಒಂದೇ ಸಲ ನೀರು ಜಾಸ್ತಿ ಬರುದು ಇರ್ತದೆ,
0: ಹಾಗೆ ಕಾಲ್ ಜಾರುದು,
2: ಕಲ್ ಮೇಲೆ ಕಾಲ್ ಜಾರುದು,
0: ಈ ತರ ಎಲ್ಲ ಇರ್ತದೆ.
2: ಮತ್ತೆ ಅಲ್ಲಿ ಹೋದಾವಾಗ ನಮ್ಗೆ ಅದ್ ಯಾವ್ದೂ ಲಕ್ಷಣ ಇರುದಿಲ್ಲ ಶಾಮಣ್ಣ.
1: ಗುಂಪಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ಮೈ ಮರೆತು ಬಿಡ್ತಾರೆ, ಇದು ಆಗ್ಬಾರ್ದು ಅಂತ. ಅವರವರ ಜಾಗೃತಿಯನ್ನ ಅವರವರೇ ಮಾಡ್ಕೋಬೇಕು. ಈಗ ಅರಣ್ಯ ಇಲಾಖೆಯವರು ಅಥವಾ ಪ್ರವಾಸೋದ್ಯಮ ಇಲಾಖೆಯವರು ಒಂದಷ್ಟು ಮುನ್ಸೂಚನೆ ಸೂಚನೆಗಳನ್ನ ಕೊಟ್ಟಿರ್ತಾರೆ, ಅಲ್ಲೆಲ್ಲ ಫಲಕಗಳನ್ನ ಹಾಕಿರ್ತಾರೆ, ಜಾಗೃತೆ, ಜಾರುವಂತಹ ಸ್ಥಳ, ಅಪಾಯ ಅಂತೆಲ್ಲ ಹಾಕಿರ್ತಾರೆ. ಅದನ್ನು ಗಮನಿಸಿ ನಾವು ಅನುಷ್ಠಾನ ತರಬೇಕು, ಇಲ್ಲದೆ ಹೋದ್ರೆ ಇಂತಹ ಅಪಾಯ ತಪ್ಪಿದ್ದಲ್ಲ.
0: ಕೆಲವೊಬ್ರು ಈ ತರ ಅಪಾಯ ಅಂತ ಹೇಳಿದ್ದನ್ನ ಪ್ರಯೋಗ ಮಾಡಿ ನೋಡೋಣ ಅಂತ ಹೋಗೋರು ಇರ್ತಾರೆ, ಅಂತವ್ರು ಪ್ರಪಾತಕ್ಕೆ ಬೀಳೋದಂತೂ ಗ್ಯಾರಂಟಿ.
1: ಈಗ ಪ್ರಪಾತಕ್ಕೆ ಬಿದ್ದವರೇನು ಹೋಗ್ತಾರೆ, ಆದ್ರೆ ಉಳಿದವರ ಕತೆ ಕೇಳು, ಮನೆಯಿಂದ ಎಷ್ಟು ಜನ ಕಾಯ್ತಾ ಇರ್ತಾರೆ.
2: ಹೌದು, ಅವರು ಸಂಜೆ ಮನೆ ಬರುವವರೆಗೂ ಮನೆಯವರಿಗೆ
1: ಹೌದು ಎಷ್ಟೊಂದು ಆತಂಕ, ಎಷ್ಟೊಂದು ಕಳವಳ ಇರ್ತದಲ್ವಾ. ಆಮೇಲೆ ಮೊನ್ನೆ ರೂಪಕ ಯಾರೋ ಒಬ್ಬರನ್ನ ಹೀಗೆ ಮಾತಾಡಿಸ್ತಾ ಇದ್ದೆ, ಅವರು ಈ ಕುಂಬಳದ ಬೀಜ ಮತ್ತೆ ಮುಳುಸೌತೆ ಸೌತೆ ಇರ್ತದಲ್ಲ, ಅದರ ಬೀಜವನ್ನೆಲ್ಲ ಒಣಗಿಸಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಅದೊಂದು ದನಕ್ಕೆ ಹಾಕ್ತಿವಿ, ಇಲ್ಲ ಅಂದ ಗೊಬ್ಬರದ ಗುಂಡಿಗೆ ಹಾಕ್ತಿವಿ ಅಂತ. ಅವರು ಅದನ್ನ ಒಣಗಿಸಿ ಇಟ್ಟುಕೊಂಡು ಒಂದು ಪೇಪರ್ ಅಥವಾ ಒಂದು ಹಾಳೆಯ ಮೇಲೆ ಒಂದಷ್ಟು ಗಮ್ ಹಾಕೋದು, ಅದರ ಮೇಲೆ ಅದನ್ನ ಬಹಳ ಆಕರ್ಷಕವಾಗಿ ಅದನ್ನ ಜೋಡಣೆ ಮಾಡುವಂತಹದ್ದು. ಈ ಇಲ್ಲೆಲ್ಲ ಆರತಿ ತಟ್ಟೆ ಅಂತೆಲ್ಲ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಮಾಡಿ ಒಂದು ಹೊಸ ಹೊಸ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ.
0: ಅಂದ್ರೆ ಬೀಜದಿಂದ ಒಂದು ಚಿತ್ತಾರ.
1: ಹೌದು ಹೌದು ಹೌದು. ಅಂದ್ರೆ ಎಷ್ಟು ತಾಳ್ಮೆ ಬೇಕು ನೋಡು, ಒಂದು ಅಂತ ಒಂದು ಆಕೃತಿಯನ್ನ ಮಾಡ್ಲಿಕ್ಕೆ ಅವ್ರು ಕನಿಷ್ಠ ಅಂದ್ರೆ ಒಂದು 20 ದಿವಸ ಬೇಕಂತೆ ಅವರಿಗೆ. 20 ದಿವಸ ಇಡೀ ದಿವಸ ಇಡೀ ಕೆಲಸ ಮಾಡೋದಿಲ್ಲ, ದಿವಸಕ್ಕೊಂದು ಅರ್ಧವೋ ಒಂದು ಗಂಟೆಯೂ ಮಾಡ್ತಾರೆ. ಬಿಡುವಿನ ವೇಳೆಯ ಸದುಪಯೋಗವೂ ಆಯಿತು, ಜೊತೆಗೆ ಅವರಿಗೆ ಒಂದು ಮಾನಸಿಕವಾಗಿಯೂ ಕೂಡ ಒಂದು ಪೂರಕ ಒಂದು ವಾತಾವರಣ ಇರ್ತದೆ ಅಂತ ಹೇಳಿ ಖುಷಿ ಆಗ್ತದೆ
2: ಅವರಿಗೆ. ಮತ್ತೆ ಏಕಾಗ್ರತೆ ಅದನ್ನ ಸೂಕ್ಷ್ಮ ಕೆಲಸ ಎಲ್ಲ.
1: ಹೌದು ಹೌದು.
2: ಮತ್ತೆ ಆ ಬೀಜಗಳನ್ನ ಸಂಗ್ರಹಿಸಿ ಅದನ್ನ ಒಣಗಿಸಿ ಆಮೇಲೆ ಅದನ್ನ ಜೋಡಿಸ್ತಾ ಹೋಗ್ಬೇಕು.
1: ಒಂದು ರೀತಿಯ ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ, ಅದು ಅದರಲ್ಲಿ
0: ಕೌಶಲ್ಯ.
2: ಈಗ ನಾವೆಲ್ಲ ಸುವರ್ಣಕ್ಕ ಈ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ರೀಲ್ಸ್ ಅಲ್ಲಿ, ಕೆಲವೊಂದು ಎಷ್ಟು ಚಂದ ಚಂದ ಮಾಡ್ತಾರೆ ಅಂತಂದ್ರೆ, ನಾನು ಮೊನ್ನೆ ನೋಡಿದ್ದೆ ಒಂದು ಪೇಪರ್ ಅಲ್ಲಿ ಅವರು ಒಂದಿಷ್ಟು ಒಂದು ತುಂಬಾ ಒಂದು 500 ಒಂದು ಕಟ್ ಪೀಸ್ ಪೇಪರ್ ಅನ್ನು ಇಟ್ಕೊಂಡಿದ್ದಾರೆ, ಒಂದೇ ಸಲ ಅಷ್ಟು ಅದನ್ನ ಕವರ್ ಮಾಡ್ತಾರೆ ಒಂದೇ ಸಲಕ್ಕೆ. 5 ನಿಮಿಷನ ಬೇಡ ಶಾಮಣ್ಣ, 2-3 ನಿಮಿಷದಲ್ಲಿ ಒಂದು 500 ಕವರ್ ಅನ್ನು ಒಟ್ಟಿಗೆ ಮಾಡ್ತಾರೆ. ಆ ರೀತಿ ಕಟ್ ಮಾಡಿ ಪಟ ಪಟ ಅಂತ ಮಷಿನ್ ಕಿಂತ ಫಾಸ್ಟ್, ಅದನ್ನ ನೋಡಿ ಖುಷಿ ಆಯ್ತು. ಇಂತ ಎಲ್ಲ ಒಂದು
0: ಕೌಶಲ್ಯಗಳು ತುಂಬಾ ನಮ್ಮ ಬೆಳಕಿಗೆ ಬರಬೇಕು, ಮತ್ತೆ ನಮ್ಮ ಗಮನಕ್ಕೆ ಬರೋದು ಲೇಟ್ ಅಲ್ವಾ.
1: ಈ ಹಾರ್ಡ್ ವರ್ಕ್ ಅಂತ ಇದೆಯಲ್ಲ, ಹಾರ್ಡ್ ವರ್ಕ್ ಗೆ ಒಂದು ಅರ್ಥ ಇದೆ. ಏನು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವುದು ಅಂತಲ್ಲ, ಜಾಣತನದಿಂದ ಕೆಲಸ ಮಾಡುವುದು ಅಂತ. ಹಾಗೆ ಜಾಣತನದಿಂದ ಕೆಲಸ ಮಾಡಿದ್ರೆ ಎಲ್ಲ ಕೆಲಸವೂ ಕೂಡ ಬಹಳಷ್ಟು ಸುಲಭವಾಗ್ತವೆ. ಈಗ ನಾವು ಈಗ ಇತ್ತೀಚಿನ ದಿವಸಗಳಲ್ಲೆಲ್ಲ ಕೇಳ್ತಾ ಇದ್ವಿ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಕೃತಕ ಬುದ್ಧಿಮತ್ತೆ ಎನ್ನುವಂತಹದ್ದು ಜಾಣತನದಿಂದ ಕೆಲಸ ಮಾಡುವಂತ ಒಂದು ವಿಧಾನ. ಯಾಕಂದ್ರೆ ನಾವು ಯೋಚನೆ ಮಾಡಿದ ಹಾಗೆ ಈ ಕಂಪ್ಯೂಟರ್ ಕೂಡ ಕೆಲಸ ಮಾಡ್ತದೆ, ಯೋಚನೆ ಮಾಡ್ತದೆ. ಯಾಕಂದ್ರೆ ಅದಕ್ಕೆ ಮೊದಲೇ ಮಾಹಿತಿಯನ್ನ ಕೊಟ್ಟಿರ್ತೀವಿ ನಾವು, ಇದು ಹೀಗೀಗಾದ್ರೆ ಹೀಗೀಗೆ ಆಗ್ತದೆ ಅಂತ ಹೇಳುವಂತಹದ್ದು ಅಷ್ಟೇ ಅದು ಅಲ್ವಾ. ಹಾಗಾಗಿ ನಾವು ಮಾಡುವಂತಹ ಕೆಲಸವನ್ನ ಜಾಣತನದಿಂದ ಹೇಗೆ ಮಾಡುದು, ಸುಲಭದಲ್ಲಿ ಹೇಗೆ ಮಾಡುದು ಎನ್ನುವುದನ್ನ ಕಲಿಯಬೇಕು.
2: ಸುಲಭ ಇರಬೇಕು,
1: ಸರಳವಾಗಿರಬೇಕು,
2: ಮತ್ತೆ ಅದಷ್ಟು ಬೇಗ ವೇಗವಾಗಿ ಆಗ್ಬೇಕು.
1: ಹೊಸ್ತಾಗಿ ನೋಡುವವರಿಗೆ ಅಥವಾ ಹೊರಗಿನಿಂದ ನೋಡುವವರಿಗೆ ಏನ್ ಕಾಣ್ತದೆ ಅಂದ್ರೆ ಎಷ್ಟು ಸುಲಭದಲ್ಲಿ ಮಾಡ್ತಾ ಇದಾರೆ, ಎಷ್ಟು ಬೇಗವಾಗಿ ಮಾಡ್ತಾ ಇದಾರೆ ಅಂತ ಕಾಣ್ತದೆ. ಆದ್ರೆ ಆ ಕೌಶಲ್ಯ ಅಂತ

0: ಇದೆಯಲ್ಲ ಅವರಿಗೆ ಸಾಕಷ್ಟು ತರಬೇತಿ ಕೊಟ್ಟಿರ್ತಾರೆ, ಮತ್ತೆ ಪರಿಶ್ರಮ ಇರ್ತದೆ, ಅವರಿಗೆ ಒಂದು ಗಮನ ಇರ್ತದೆ, ಇದು ಇದ್ರೆ ಕೆಲಸ ಸುಲಭ ಆಗ್ತದೆ ಅಂತ.
1: ಈ ಬಿದಿರಿಂದೆಲ್ಲ ಮಾಡ್ತಾರಲ್ಲ ಶಾಮಣ್ಣ, ಬಿದಿರಿಂದ ಎಷ್ಟು ಚಂದ ಚಂದ ಬುಟ್ಟಿಗಳನ್ನ ಮಾಡ್ತಾರೆ, ಅದರಲ್ಲಂತೂ ಎಲ್ಲಾ ತರದ ಸಾಮಗ್ರಿಗಳನ್ನ ಮಾಡ್ತಾರೆ ಬಿದಿರಿನಿಂದ.
0: ಆಮೇಲೆ ನಾನು ರೂಪಕ ಈ ಹಳಿಯಲ್ ಹತ್ರ ಹೋಗಿದ್ದೆ ಒಬ್ಬರ ಮನೆಗೆ, ಅವ್ರು ಏನಂದ್ರೆ ಈ ಬಿದಿರಿನ ಕಡ್ಡಿಗಳು ಇರ್ತಾವಲ್ಲ ಅದನ್ನ ಬಿಲ್ಲೆಯ ರೂಪದಲ್ಲಿ ಮಾಡುದು, ಅದು ವೃತ್ತಾಕಾರದಲ್ಲಿ ಇರಬಹುದು ಅಥವಾ ಆಯತಾಕಾರದಲ್ಲಿ ಇರಬಹುದು ಚೌಕಾಕಾರದಲ್ಲಿ ಇರಬಹುದು, ಚಿಕ್ಕ ಚಿಕ್ಕದು ಒಂದು ಅರ್ಧ ಇಂಚ್ ಮುಕ್ಕಾಲು ಇಂಚಿಂದು, ಅದನ್ನ ಚೆನ್ನಾಗಿ ಪಾಲಿಶ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒಂದು ಚೈನ್ ಹಾಕಿಬಿಟ್ರೆ ಕೀ ಚೈನ್ ಆಯ್ತು, ಕೀ ಬಂಚು, ಚಿತ್ರ ಇನ್ನೂ ಆಕರ್ಷಕವಾಗಿರುತ್ತೆ. ಸುಮ್ಗೆ ಬಿಸಾಡುವಂತಹ ಒಂದು ಕಡ್ಡಿಯನ್ನ ಉಪಯೋಗಿಸಿಕೊಂಡು ಎಷ್ಟೆಲ್ಲ ಇದು ಮಾಡಬಹುದು ಅಂತ, 40-50 ರೂಪಾಯಿಗೆ ಅದನ್ನ ಮಾರಾಟ ಮಾಡಬಹುದು. ಹೌದು, ಮತ್ತೊಂದು ವಿಶೇಷ ಏನಂದ್ರೆ ಈಗ ಪ್ಲಾಸ್ಟಿಕ್ ಇಂದೆಲ್ಲ ಸಿಗಬಹುದು, ಅದಕ್ಕೆ ಪರಿಸರ ಹಾಳಾಗ್ತದೆ ಮತ್ತೊಂದೆಲ್ಲ ಇದೆಯಲ್ಲ, ಇದು ಯಾವುದಕ್ಕೂ ಪರಿಸರಕ್ಕೆ ಹಾಳಾಗ್ಲಿಕ್ಕಿಲ್ಲ, ನೈಸರ್ಗಿಕವಾಗಿ ಸಿಗುವಂತಹ ವಸ್ತುವನ್ನೇ ಉಪಯೋಗಿಸಿಕೊಂಡು ಮೌಲ್ಯವರ್ಧನೆ ಮಾಡಿರುವಂತಹದ್ದು.
1: ಮತ್ತೆ ಶಾಮಣ್ಣ, ಈ ಮಣ್ಣಿನಿಂದ ಮಾಡ್ತಾರಲ್ಲ,
0: ಹೌದು,
1: ಟೆರಕೋಟಾ ಅಂತಾರೆ, ಆ ಮಣ್ಣಿನ ಸಣ್ಣ ಸಣ್ಣ ಗುಂಡಾಗಿ ಮಾಡುದು ಅಥವಾ ಏನೋ ಒಂದು ಡಿಸೈನ್ ಮಾಡಿ ಸರ ಮಾಡುವಂತದ್ದು ನಾನು ಮೊನ್ನೆ ನೋಡಿದೆ ಶಾಮಣ್ಣ. ಈ ನಾವು ಹಾಕ್ತಿವಲ್ಲ ಅಂಗಡಿಯಿಂದ ಕಿವಿಯಲ್ಲಿ ತಂದು ಹಾಕ್ತಿವಲ್ಲ, ಅದಕ್ಕಿಂತ ಚಂದವಾಗಿ ಡಿಸೈನ್ ಮಾಡಿದ್ದಾರೆ, ಮತ್ತೆ ಹಾಕ್ಲಿಕ್ಕೂ ಅಷ್ಟೇನು ಇದಲ್ಲ, ಹಾಕೊಂಡು ಇದ್ ಮಾಡಬಹುದು ಅಷ್ಟು ಚಂದ. ಹೀಗೆ ನೋಡಿದ್ರೆ ಅದು ಮಣ್ಣಿನಿಂದ ಮಾಡಿದ್ದು ಅಂತ ಅನ್ಸೋದಿಲ್ಲ.
0: ತೆಂಗಿನ ಗೆರಟೆಯನ್ನ ಸಾಮಾನ್ಯವಾಗಿ ಈಗೆಲ್ಲ ಅದನ್ನ 1 ರೂಪಾಯಿಗೆ 2 ಕೋಟಿ ಅಂತೆಲ್ಲ ಕೇಳ್ತಾರೆ, ಅದು ಆದ್ರೆ ಅದನ್ನ ಉಪಯೋಗಿಸಿಕೊಂಡು ಎಷ್ಟೆಲ್ಲ ಅಲಂಕಾರಿಕ ವಸ್ತುವನ್ನ ಮಾಡಬಹುದು ಅಂತ. ಕಿವಿಯ ಬೆಂಡೋಲೆ ಅಂತ ಹೇಳಿದೆಯಲ್ಲ, ಅದನ್ನು ಮಾಡಬಹುದು, ಚೈನ್ ಕೂಡ ಮಾಡಬಹುದು, ಆಮೇಲೆ ಈ ಪೆನ್ ಸ್ಟ್ಯಾಂಡ್ ಅಂತೆಲ್ಲ ಮಾಡ್ತಾರಲ್ಲ ಅದನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಕಲಾಕೃತಿಯನ್ನ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಜೊತೆಗೆ ಅಡಿಕೆಯನ್ನ ಒಣಗಿಸಿದ್ರೆ ಅಡಿಕೆಯನ್ನ ತಿನ್ನುವುದಕ್ಕೆ ಉಪಯೋಗಿಸ್ತೀವಲ್ಲ, ಹಾಗೆ ಅಡಿಕೆಯನ್ನ ಒಣಗಿಸಿಕೊಂಡು ಅದನ್ನ ಉಪಯೋಗಿಸಿಕೊಂಡು ಹಾರ ಮಾಡ್ತಾರೆ.
1: ಸಿಪ್ಪೆ
0: ಅಲ್ಲ, ಅಡಿಕೆ ಒಣಗಿರೋ ಇದಿರ್ತದಲ್ಲ ಅದನ್ನೇ ಸಿಪ್ಪೆ ತೆಗೆದು ಮೇಲೆ ಅಡಿಕೆ ಅದನ್ನ ಉಪಯೋಗಿಸಿಕೊಂಡು ಹಾರ ಮಾಡ್ತಾರೆ. ಆಮೇಲೆ ದಪ್ಪದ ತುಳಸಿ ಗಿಡ ಇರ್ತದಲ್ಲ ಅದನ್ನ ಚಿಕ್ಕ ಚಿಕ್ಕ ತುಂಡಾಗಿ ಮಾಡ್ಕೊಳ್ಳೋದು, ಅದನ್ನ ಸ್ವಲ್ಪ ಪಾಲಿಶ್ ಮಾಡಿ ಅದರಲ್ಲಿ ನಡುವಲ್ಲಿ ಒಂದು ತೂತ ಮಾಡಿದ್ರೆ ದಾರದಲ್ಲಿ ಪೋಣಿಸಲಿ ಕೂಡ ಆಗ್ತದೆ, ಅದು ತುಳಸಿ ಹಾರ ಅಂತ ಆಗ್ತದೆ.
1: ತುಳಸಿ ಮಾಲೆ,
0: ತುಳಸಿ ಮಾಲೆ
2: ಆರೋಗ್ಯಕ್ಕೂ ಒಳ್ಳೇದು.
0: ಹೌದು ಹೌದು ಹೌದು ಹೌದು, ಅಂದ್ರೆ ಒಂದು ರೀತಿಯಲ್ಲಿ ಕಸದಿಂದ ರಸ ಅಂತ, ಇದು ನಮ್ಮ ಪಾರಂಪರಿಕವಾಗಿ ಬಂದಂತಹ ಒಂದು ವಿದ್ಯೆ. ಈಗ ಯುವಜನತೆಗೂ ಕೂಡ ಇಂತಹದ್ರಲ್ಲಿ ಒಂದಷ್ಟು ತರಬೇತಿ ಕೌಶಲ್ಯ ಅಭಿವೃದ್ಧಿ ಅಂತ ಕೊಟ್ರೆ ಅವರಿಗೂ ಕೂಡ ಒಂದು ಪೂರಕ ಒಂದು ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅಂತ. ಅದಕ್ಕೆ ನಾಡಿದ್ದು 15ನೇ ತಾರೀಕಿಗೆ ಉಂಟಲ್ಲ,
1: ಹೌದು ಶಾಮಣ್ಣ, ವಿಶ್ವ ಕೌಶಲ್ಯ ದಿನ ಅಂತ. ಈಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕು ಶಾಮಣ್ಣ, ಆ ಶಿಕ್ಷಣದಿಂದ ನಾವು ಯಾವ ಕೌಶಲ್ಯವನ್ನ ಬೆಳೆಸ್ಕೊಳ್ಬಹುದು ಅಂತ ನೋಡ್ಕೊಳ್ಬಹುದು. ಆದ್ರೆ ನಾವು ಕೌಶಲ್ಯನ ಬೆಳೆಸ್ಕೊಳ್ಬೇಕಂದ್ರೆ ನಾವೇ ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ.
0: ಆಮೇಲೆ ಸುವರ್ಣಕ, ಈಗ 11ನೇ ತಾರೀಕು ವಿಶ್ವ ಜನಸಂಖ್ಯಾ ದಿನ ಅಂತ ಬರ್ತಾ ಇದೆ, ಜನಸಂಖ್ಯೆ ಏರ್ತಾ ಇದೆ ನಮ್ಮ ಬಿಸಿ ಏರದ ಹಾಗೆ ಅಂತ ಯೋಚನೆ ಮಾಡಿದ್ರೆ ಆಗುದಿಲ್ಲ. ಈ ಜನರ ಸದುಪಯೋಗ ಅಂದ್ರೆ ಅವರ ಶಕ್ತಿಯ ಒಂದು ಸದುಪಯೋಗ ಹೇಗಾಗ್ತದೆ ಎನ್ನುವುದರ ಮೇಲೆ ದೇಶದ ಭವಿಷ್ಯ ನಿಂತಿದೆ ಅಂತ ಹೇಳಿ ಈಗ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಯುವಜನರತ್ತು ನಿದ್ದೆ ಮಾಡಬೇಡಿ ಎದ್ದೇಳಿ ಅಂತ, ಗುರಿ ಮುಟ್ಟುವ ತನಕ ಹೋರಾಟ ಮಾಡಿ ಅಂತ.
1: ಜನಸಂಖ್ಯೆ ತುಂಬಾ ಆದ್ರೆ ಅವರಿಗೆ ಮೂಲಭೂತ ಸೌಕರ್ಯವನ್ನ ಕೊಡೋದು ಕಷ್ಟ ಆಗ್ತದೆ ಅಂತ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಜನಸಂಖ್ಯೆ ಜಾಸ್ತಿ ಆದ್ರೆ ಒಳ್ಳೇದು ಕೂಡ ಆಗ್ತದೆ ಅಲ್ಲ ಶಾಮಣ್ಣ.
0: ಅಂದ್ರೆ ಜನಸಂಖ್ಯೆ ಜನರೇ ನಿಜವಾದಂತಹ ಒಂದು ಸಂಪನ್ಮೂಲ, ಅವರನ್ನ ಯಾವ ಕೆಲಸಗಳಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಎನ್ನುವುದೇ ಪ್ರಮುಖವಾಗ್ತದೆ ಅಂತ. ಆಮೇಲೆ ಏನು ಮನೆ ಮನೆಗೆ ಭೇಟಿ ಅಂತ ಬರ್ತಾರೆ,
1: ಹೌದಲ್ಲ ಶಾಮಣ್ಣ, ಈ SIR ನಡೀತಾ ಇದೆಯಲ್ಲ ಅಂದ್ರೆ ಮತದಾರರ ಪರಿಷ್ಕರಣೆ,
0: ವಿಶೇಷ ಪರಿಷ್ಕರಣೆ
2: ಆಯೋಗದಿಂದ ನಡೆಸ್ತಾ ಇದಾರೆ.
0: ಮನೆಗೆ ಬಂದ್ರ ನಿಮ್ ಮನೆಗೆ?
2: ಇಲ್ಲ, ಬರುವವರು ಇದ್ದಾರೆ. ಜುಲೈ 29ರವರೆಗೆ ಅದ್ರ ಕೊನೆ ದಿನಾಂಕ.
0: ಜುಲೈ 29 ಯಾವಾಗ ಅದು
1: ಮುಕ್ತಾಯವಾಗುದು
0: ಅಂದ್ರೆ ಈ ಪಟ್ಟಿಯನ್ನ ಸಲ್ಲಿಸಲಿಕ್ಕೆ, ಆದ್ರೆ ಮನೆ ಮನೆಗೆ ಪಟ್ಟಿಗೆ ಕೊಡ್ತಾರೆ. ಇವಾಗ
1: ನಮ್ಮನೆಗೆ ಬಂದಿದ್ದಾರೆ ಶಾಮಣ್ಣ, ಬಂದು
0: ಫಾರ್ಮ್
1: ಬೇರೆಯವರು ಬಂದ್ರು ಕೊಟ್ಟು ಹೋಗಿದ್ದಾರೆ, ಅದನ್ನ ಫಿಲಪ್ ಮಾಡಿ ಅಂತ ಹೇಳಿದ್ದಾರೆ.
0: ಏನೇನು ಮಾಹಿತಿ ಬೇಕಾಗ್ತದೆ
1: ಅದರಲ್ಲಿ? ಈಗ 2002ರಲ್ಲಿ ನಾವು ವೋಟ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಬರೀಬೇಕು. ಒಂದ್ ವೇಳೆ ನಾವು 2002ರಲ್ಲಿ ವೋಟ್ ಮಾಡದೇ ಇದ್ರೆ, ನಮ್ಮ ತಾಯಿ ಅಥವಾ ನಮ್ಮ ತಂದೆಯವರು ವೋಟ್ ಮಾಡಿದ್ರೆ ಅದರ ಡೀಟೇಲ್ಸ್ ಅನ್ನ ಬರೀಬೇಕು. ECI ಅಂತ
0: ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ
1: ಆ ವೆಬ್ಸೈಟ್ ಗೆ ಹೋಗಿ

0: ಓಪನ್ ನಮ್ದು
1: ಸಿಇಒ ಕರ್ನಾಟಕ ಅಂತ ಹಾಕಿ
0: ಅದ್ರಲ್ಲಿ ಓಪನ್ ಮಾಡಿ ನೋಡಿದ್ರೆ ಎಲ್ಲ ನಮ್ಗೆ ಬರ್ತದೆ ಡೀಟೇಲ್ಸ್, ಅದನ್ನ ಅಲ್ಲಿ ನಾವು ತುಂಬಬೇಕು. ಒಂದ್ ವೇಳೆ ಇಲ್ಲ ಅಂತಂದ್ರು ಹಾಗೇನಿಲ್ಲ ಶಾಮಣ್ಣ,
1: ಮನೆ ಮಂದಿಗೆ ಬಂದಿರ್ತಾರಲ್ಲ,
0: ಬಂದಿರ್ತಾರೆ, ಮತ್ತೆ ಅವ್ರದ್ದು ವೋಟರ್ ಐ ಡಿದು ಆ ಎಪಿಕ್ ನಂಬರ್ ಇರ್ತದಲ್ಲ, ಅದನ್ನಷ್ಟು ಹಾಕೊಟ್ರು ಸಾಕಾಗ್ತದೆ. ನಮ್ ಡೀಟೇಲ್ಸ್ ಅಂತೂ ನಮ್ಮ ಹತ್ರ ಇರ್ತದೆ, ಕೆಳಗಡೆ ಇದ್ದಿದ್ದು ಒಂದು ನಮ್ದು ಫುಲ್ ಡೀಟೇಲ್ಸ್ ಹಾಕಿ ಸೈನ್
1: ಹಾಕಬೇಕಾಗ್ತದೆ.
0: ಹೌದು ಶಾಮಣ್ಣ, ಈ ಫೋಟೋ ಅಂದ್ರೆ ಹಳೆ ಫೋಟೋ ಸರಿಯಾಗಿ ಬಂದಿಲ್ದೆ ಇದ್ರೆ ಚಂದ ಹೊಸದಾಗಿ ಫೋಟೋ
1: ಚಂದ ಬೇರೆ.
2: ಅದಕ್ಕೋಸ್ಕರನೇ ಅಂತ ಈಗ ಲೈನ್ ಹಿಡ್ದಿದ್ದಾರೆ ಶಾಮಣ್ಣ, ಫೋಟೋ ತೆಗಿಸ್ಬೇಕು ಎಸ್ ಐ ಆರ್ಗೆ ಬೇಕು ಅಂತ.
1: ಮೂರು ಫೋಟೋ ಬೇಕಾಗ್ತದೆ.
2: ಹೌದು
0: ಹೌದು ಶಾಮಣ್ಣ, ಒಂದು ನಾವ್ ಇಟ್ಕೊಳ್ಳೋದು, ಇನ್ನೊಂದು ಅವರಿಗೆ ಕೊಡೋದು.
1: ಅಂದ್ರೆ ಈ ವಿಶೇಷ ಪಟ್ಟಿಯ ಇದು ಏನೋ ಚುನಾವಣಾ ಆಯೋಗದಿಂದ ಬಂದಿರೋದು, ಇದು ಪರಿಷ್ಕರಣೆ ಯಾಕೆ ಬೇಕು ಅಂದ್ರೆ ಬೇರೆ ಬೇರೆ ಊರಿನಿಂದ ಸ್ಥಳಾಂತರ ಆಗಿರ್ತಾರೆ, ಅಥವಾ ಎಷ್ಟು ಜನ ಸತ್ತು ಹೋಗಿರಬಹುದು, ಅವರ ಹೆಸರೆಲ್ಲ ಈ ಚುನಾವಣೆ ಈ ಪಟ್ಟಿಯಲ್ಲಿ ಇದ್ರೆ ಒಟ್ಟು ಮತದಾನ ಕಡಿಮೆ ಆಯ್ತು ಅಂತ ಹೇಳ್ತಾರಲ್ಲ, ಆಮೇಲೆ ಅಂತ ಸಮಸ್ಯೆ ಬರಬಾರದು. ಯಾರು ಓಟ್ ಹಾಕುವುದಕ್ಕೆ ಅರ್ಹತೆ ಇದೆಯೋ ಅವರೆಲ್ಲರಿಗೂ ಕೂಡ ಓಟ್ ಸಿಗಬೇಕು ಅಂತ. ಅದಕ್ಕೋಸ್ಕರ ಇಂತಹ ಒಂದು ವಿಶೇಷ ಪರಿಷ್ಕರಣೆ ಮಾಡುವಂತಹದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಮಾಡಿ ಆಗಿದೆ, ಕರ್ನಾಟಕದಲ್ಲಿ ಇದೀಗ ಬರ್ತಾ ಇದೆ ಅಷ್ಟೇ.
2: ಹೆಸರು ಚುನಾವಣಾ ಪಟ್ಟಿಯಿಂದ ತಪ್ಪಿ
1: ಹೋಗಬಾರದು. ಹೌದು, ಅರ್ಹ ಮತದಾರರು 18 ವರ್ಷ ಮೇಲ್ಪಟ್ಟ ಎಲ್ಲಾ ಅರ್ಹ ಮತದಾರರು ಚುನಾವಣಾ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು, ಅವರು ಓಟ್ ಹಾಕಬೇಕು ಅಂದಕ್ಕೆ.
0: ಇದು 2002 ಆಗಿದ್ದು ಲಾಸ್ಟ್ ಅಲ್ಲ ಶಾಮಣ್ಣ, ಅದ್ರ ನಂತರ ಹೀಗೆ ಆಗ್ತಿರೋದು.
1: ಹೌದು, ಅಂದ್ರೆ ಅದರ ನಂತರ ಹುಟ್ಟಿದವರು ಕೂಡ ಅವರ ತಂದೆ ತಾಯಿಯ ವಿಳಾಸವನ್ನ ಅದನ್ನೇ ಸೇರಿಸಿ ಅರ್ಜಿ ಹಾಕಬಹುದು ಅಂತ. ಮತ್ತೆ ಮತ್ತೆ ಸೇರಿಸಿಕೊಳ್ಳೋದು ಕೂಡ ಅವಕಾಶ ಇದೆ. ಈಗ 19 ಆಗಿಲ್ಲ ಅಂದ್ರೆ ಕೈ ಕಾಲು ಬಿಡಬೇಕು ಅಂತ ಇಲ್ಲ. ಮತ್ತೆ ಚುನಾವಣಾ ಯಾರು ಅಲ್ಲಿಯ ಬೂತ್ ಲೆವೆಲ್ ಆಫೀಸರ್ ಅಂತ ಇರ್ತಾರಲ್ಲ, ಮತಗಟ್ಟೆ ಅಧಿಕಾರಿ ಅಂತ ಹೇಳಿ ಅವರ ಹತ್ರ ಹೋಗಿ ಮತ್ತೆ ಕೂಡ ಮಾಹಿತಿಯನ್ನು ಕೊಡಬಹುದು.
2: ಇನ್ನು ಮೊಬೈಲ್ ನಲ್ಲಿ ಕೂಡ ಈ ಒಂದು
1: ಅದೆಲ್ಲ ಸುವರ್ಣ ಕ್ರಾಂತಿಯವರಿಗೆ ಆಗ್ಬಹುದು ಅಥವಾ ರೂಪಕ್ರಾಂತಿಯವರಿಗೆ ಆಗ್ಬಹುದು, ಸ್ವಲ್ಪ ಪ್ರಾಯ ಆದವರಿಗೆ ಅದ್ರಲ್ಲಿ ಏನು ಒತ್ತಬೇಕು ಏನು ಅಂತ ಗೊತ್ತಿರ್ಬೇಕಲ್ಲ, ಅಂತವರಿಗೆ ಮಾಹಿತಿ ನೀಡುವುದಕ್ಕೆ ಮತ್ತೆ ಹೇಗೆ ಮುಂದುವರಿಬೇಕು ಅಂತ ಸಲಹೆ ಕೊಡ್ಲಿಕ್ಕೆ ಈ ಬೂತ್ ಲೆವೆಲ್ ಆಫೀಸರ್ ಅಂತ ಇದೆಯಲ್ಲ, ಮತಗಟ್ಟೆ ಅಧಿಕಾರಿ, ಅವರು ಅಥವಾ ಬೇರೆ ಬೇರೆ ಪಾರ್ಟಿಯವರು ಕೂಡ ಬರಬಹುದು, ಮಾಹಿತಿಯನ್ನು ಕೊಡಬಹುದು ಅಂತ.
0: ಹೊಸದಾಗಿ ವೋಟರ್ ಐ ಡಿ ಬರುತ್ತೆ ಅಂದ್ರೆ ನಮ್ಗೆ ಖುಷಿ ಅಲ್ಲ,
1: ಹೊಸ ಫೋಟೋ ಬರುತ್ತೆ.
2: ಆದ್ರೂ ಬ್ಲಾಕ್ ಅಂಡ್ ವೈಟ್ ಆಗಿಯೇ ಬರಬಹುದು ಅಂತ
0: ಇಲ್ಲ, ಕಲರ್ ಫೋಟೋ ಕೊಡ್ಲಿಕ್ಕೆ ಹೇಳಿದಾರಲ್ಲ ಶಾಮಣ್ಣ. ಹೌದು,
1: ಕಲರ್ ಫೋಟೋ ನಮ್ಮನೆ ಇನ್ನು ಬಂದಿಲ್ಲ, ಅದಕ್ಕೆ
0: ಕಲರ್ ಫೋಟೋ ಕೊಡ್ಲಿಕ್ಕೆ ಹೇಳಿದ್ದಾರೆ.
2: ಈ ವಿಷಯ ನನ್ಗೆ ಗೊತ್ತಿರಲಿಲ್ಲ.
0: ಇಲ್ಲ ಸುವರ್ಣಕ್ಕ, ಈಗ ನಾವು ಹೊಸದಾಗಿ ಯಾವ್ದಾದ್ರು ಒಂದು ವೋಟರ್ ಐ ಡಿ ಚಿಕ್ಕದ್ ಮಾಡಿದ್ರೆ ಕಾರ್ಡ್ ತರದ್ದು ಅದ್ರಲ್ಲಿ ಕಲರ್ ಫೋಟೋನೇ ಬರ್ತದೆ. ಈಗ ಇದಕ್ಕೂ ಕಲರ್ ಫೋಟೋ ಕೊಡ್ಲಿಕ್ಕೆ ಹೇಳಿದ್ದಾರೆ,
2: ಹಾಗಾದ್ರೆ ಕಲರ್ ಕಲರ್ ಆಗಿ ಫೋಟೋ ತೆಗೆಸ್ಕೊಳ್ಬೇಕು.
1: ಅಂತೂ ಸುವರ್ಣಕ್ಕಂತೂ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ರೂಪಕ ಏನು ಬಿಸಿ ಬಿಸಿ
0: ಶಾಮಣ್ಣ, ಸುವರ್ಣಕ್ಕ ಬಂದಿದ್ರಲ್ಲ ಚಕ್ಲಿ ತಗೊಂಡ್ ಬಂದಿದ್ರು.
1: ಬಿಸಿ ಬಿಸಿ
0: ಬಿಸಿ ಬಿಸಿ
2: ಮಳೆ ಬೀಳ್ತಾ ಇದೆ ಅಲ್ಲ ಶಾಮಣ್ಣ, ಒಂಚೂರು ಬಿಸಿಯಾಗಿ ಚಾ ಜೊತೆ ಚಕ್ಲಿ ತಿಂದು ನಾವೆಲ್ಲ ಮಾತಾಡೋಣ.
1: ಸರಿ
0: ಸರಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸುವರ್ಣ ಶಿವಾನಂದ್ ನಾಯ್ಕ್ ಹಾಗೂ ರೂಪಾಗೌಡ.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ, ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿಯನ್ನು ಕೇಳೋಣ.
3: ಬಿದಿರು ಅತಿ ಶೀಘ್ರ ಬೆಳೆಯುವ ಮತ್ತು ಬಹುಪಯೋಗಿ ಆಗಿರುವುದರಿಂದ ಹಸಿರು ಬಂಗಾರವೆಂದು ಹಾಗೂ ಸಮಾಜದ ಎಲ್ಲ ವರ್ಗದ ಜನರ ಬಾಳಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ

0: ದಿನಬಳಕೆಯಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವುದರಿಂದ ಇದನ್ನು ಬಡವರ ಮರಮುಟ್ಟು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಏಕದಳ ವರ್ಗದ ಹುಲ್ಲಿನ ಕುಟುಂಬಕ್ಕೆ ಸೇರಿದ ದೀರ್ಘಕಾಲಿಕ ಸಸ್ಯಗಳಾದ ಈ ಬಿದಿರುಗಳು ಸಾಮಾನ್ಯವಾಗಿ ಎರಡು ಮಾದರಿಗಳಲ್ಲಿ ಬೆಳೆಯುತ್ತವೆ. ಒಂದು ಮಾದರಿಯಲ್ಲಿ ಗುಂಪು ಗುಂಪಾಗಿ ಮೆಳೆಗಳಾಗಿ ಬೆಳೆದರೆ ಇನ್ನೊಂದು ಮಾದರಿಯಲ್ಲಿ ಬಿಡಿ ಬಿಡಿಯಾಗಿ ಒಂಟಿ ಬೊಂಬುಗಳಾಗಿ ಬೆಳೆಯುತ್ತವೆ. ಹಾಗೆಯೇ ಎತ್ತರ ಮತ್ತು ಗಾತ್ರಗಳ ಬೆಳವಣಿಗೆಯಲ್ಲಿಯೂ ಅಪಾರ ವೈವಿಧ್ಯತೆಗಳಿರುತ್ತೆ. ಕೆಲವು ಜಾತಿಗಳು ಜೊತೆಯಲ್ಲಿರುವಂತಹ ವೃಕ್ಷ ಸಮೂಹಕ್ಕೂ ಎತ್ತರವಾಗಿ ಸುಮಾರು 30 ಮೀಟರ್ಗಳಿಗೂ ಮಿಗಿಲಾಗಿ ಬೆಳೆಯುತ್ತವೆ. ಬಹಳಷ್ಟು ಬಿದಿರುಗಳು ನೇರವಾಗಿ ಲಂಬವಾಗಿ ಬೆಳೆದರೆ ಇನ್ನೂ ಕೆಲವು ನೆಲದಲ್ಲೇ ಹರಡಿಕೊಂಡು ಬೆಳೆಯುವುದು ಉಂಟು. ಇನ್ನೂ ಕೆಲವು ಬಳ್ಳಿಯಂತೆ ದೊಡ್ಡ ಮರಗಳ ಹಂದರದವರೆಗೂ ಹಬ್ಬುತ್ತವೆ. ಹೊಸ ಬೊಂಬುಗಳು ಅಂದರೆ ಈ ಕಳಲೆಗಳು ಮಳೆಗಾಲದಲ್ಲಿ ಬಂದು ತೀವ್ರಗತಿಯಿಂದ ಬೆಳೆದು 3-4 ತಿಂಗಳುಗಳೊಳಗೆ ತಮ್ಮ ಪೂರ್ಣ ಎತ್ತರವನ್ನು ಸಾಧಿಸುತ್ತೆ. ಬೇರುಕಾಂಡಗಳು ಬಲಿತು ದಪ್ಪವಾದಾಗಲೇ ಅವುಗಳಿಂದ ಹೊರಬರುವ ಬೊಂಬುಗಳ ಗಾತ್ರ ನಿರ್ಧಾರವಾಗುತ್ತೆ. ಹೊಸ ಬೊಂಬಿನ ಬೆಳವಣಿಗೆ ಹಗಲಿಗಿಂತ ರಾತ್ರಿ ವೇಳೆ ಅಧಿಕವಾಗಿದ್ದು ದಿನವೊಂದಕ್ಕೆ 32 ಸೆಂಟಿಮೀಟರ್ ಉದ್ದ ಬೆಳೆದ ದಾಖಲೆಯೂ ಸಹ ಇದೆ. ಇನ್ನು ಬಿದಿರು ಹೂ ಬಿಡುವುದು ಪ್ರಕೃತಿಯ ವೈಶಿಷ್ಟ್ಯಗಳಲ್ಲಿ ಒಂದು. ಕೆಲವು ಜಾತಿಗಳು 40-50 ವರ್ಷಗಳಿಗೊಮ್ಮೆ ಹೂ ಬಿಟ್ಟರೆ ಇನ್ನೂ ಕೆಲವು ಜಾತಿಗಳು ಹೂ ಬಿಡುವುದು 30-40 ವರ್ಷಗಳಿಗೊಮ್ಮೆ. ಈ ಬಿದಿರುಗಳು ಒಮ್ಮೆ ಹೂ ಬಿಡಲು ಪ್ರಾರಂಭವಾದರೆ ಗುಂಪು ಗುಂಪುಗಳಲ್ಲಿ ಸಾಮೂಹಿಕವಾಗಿ ಕಂಡುಬಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ 100 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ಹರಡುತ್ತದೆ. ಈ ಸಾಮೂಹಿಕ ಹೂ ಬಿಡುವಿಕೆಯ ಮುನ್ಸೂಚನೆಯೂ ಎಂಬಂತೆ ಮೊದಲಿಗೆ ಅಲ್ಲಲ್ಲಿ ಕೆಲವು ಮೆಳೆಗಳು ಹೂ ಬಿಡುತ್ತವೆ. ಮರುವರ್ಷ ಹೆಚ್ಚಿನ ಮೆಳೆಗಳು ವಿಶಾಲ ಪ್ರದೇಶದಲ್ಲಿ ಸಾಮೂಹಿಕವಾಗಿ ಹೂ ಬಿಟ್ಟು ಮುಂದೆ ಮುಂದೆ ಹರಡಿಕೊಂಡು ಹೋಗುತ್ತವೆ. ಈ ರೀತಿ ಒಮ್ಮೆ ಪ್ರಾರಂಭವಾದ ಹೂ ಬಿಡುವಿಕೆ 10 ಅಥವಾ ಇನ್ನೂ ಹೆಚ್ಚಿನ ವರ್ಷಗಳವರೆಗೂ ನಡೆಯುತ್ತಲೇ ಇರುತ್ತದೆ. ಈ ಕಿರು ಬಿದಿರು ಜಾತಿಗೆ ಸೇರಿದ್ದ ಜಾತಿಯಲ್ಲಿ ವಿಶೇಷವಾಗಿ ಮೆಳೆಗಳು ಅಲ್ಲಲ್ಲಿ ಮಾತ್ರ ಹೂ ಬಿಟ್ಟು ಇನ್ನು ವರ್ಷ ವರ್ಷ ಬೇರೆ ಬೇರೆ ಸ್ಥಳಗಳಲ್ಲಿ ಕಂಡುಬಂದು ಕೆಲವೊಮ್ಮೆ ಸಾಮೂಹಿಕ ಹೂ ಬಿಡುವಿಕೆ ಪ್ರಾರಂಭವಾಗುತ್ತದೆ. ಬಿದಿರುಗಳ ಉಳಿವಿಗೆ ಅಭಿವೃದ್ಧಿಗೆ ಇದು ಪ್ರಕೃತಿಯ ಒಂದು ನಿಯಮ. ಹೂ ಬಿಟ್ಟು ಬೀಜ ಉದುರಿದ ನಂತರ ಮೆಳೆ ಪೂರ್ತಿ ಒಣಗಿ ಹೋಗುವುದರಿಂದ ಎಲ್ಲೆಡೆ ಒಮ್ಮೆಗೆ ಎಲ್ಲಾ ಮೆಳೆಗಳು ಹೂ ಬಿಟ್ಟು ನಶಿಸಿದಲ್ಲಿ ವರ್ಷಾನುಗಟ್ಟಲೆ ಬಿದಿರುಗಳೇ ಇಲ್ಲದಂತಾಗುತ್ತದೆ. ಈ ಬಿದಿರಿನ ಸಸ್ಯಾಭಿವೃದ್ಧಿ ಹೇಗೆಂದರೆ ಸಾಮಾನ್ಯವಾಗಿ ಬೇರುಕಾಂಡಗಳಿಂದ ಹೊರಟ ಹೊಸ ಬೊಂಬುಗಳಿಂದ ಆಗುತ್ತದೆ. ಹೂ ಬಿಟ್ಟು ಬೀಜ ಉದುರಿದಾಗ ಲಕ್ಷಾಂತರ ಸಸಿಗಳು ಮೊಳೆತು ಮಳೆಗಾಲದಲ್ಲಿ ಅರಣ್ಯ ತಲವೆಲ್ಲ ಹಸಿರು ಮಖಮಲ್ಲಿನಂತೆ ಕಾಣುತ್ತದೆ. ಮರುಬೇಸಿಗೆಯಲ್ಲಿ ಬೆಂಕಿ ಬಿದ್ದಲ್ಲಿ ಲೆಕ್ಕವಿಲ್ಲದಷ್ಟು ಸಸಿಗಳು ಕೂಡ ನಾಶವಾಗುತ್ತವೆ. ಹಾಗೂ ವನ್ಯಜೀವಿಗಳ ಹಾಗೂ ಜಾನುವಾರುಗಳ ಮೇಯುವಿಕೆಯಿಂದಲೂ ಸಸಿಗಳು ನಾಶವಾಗುತ್ತವೆ. ಈ ಬಿದಿರಿನ ಜಾತಿಗಳಲ್ಲಿ ಅದರಲ್ಲಿಯೂ ದೀರ್ಘಕಾಲದ ಅಂತರದಲ್ಲಿ ಸಾಮೂಹಿಕ ಹೂ ಬಿಡುವಿಕೆಯ ಜಾತಿಗಳಲ್ಲಿ ಬೀಜೋತ್ಪತ್ತಿ ಪುನರುತ್ಥಾನದ ಒಂದು ನಿರ್ಣಾಯಕ ಕಾಲವಾಗಿರುತ್ತೆ. ಅರಣ್ಯ ನಿರ್ವಹಣೆಯಲ್ಲಿ ಇದು ಒಂದು ಮುಖ್ಯ ಅಂಶ. ಬೀಜಗಳು ಉದುರಿದ ನಂತರ ಅವು ಕೆಡುವುದರೊಳಗೆ ಹಾಗೂ ಮಳೆ ಬಿದ್ದು ನೆನೆಯುವುದರೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಬೀಜಗಳನ್ನು ಸಂಗ್ರಹಿಸಬೇಕು. ಅವುಗಳಿಗೆ ಕೀಟಬಾಧೆಗಳಾಗದಂತೆ ಕೀಟನಾಶಕಗಳಿಂದ ಸಂಸ್ಕರಿಸಿಡಬೇಕು. ಹೊರಟ ಹೊಸ ಸಸಿಗಳನ್ನು ಬೆಂಕಿ ಜಾನುವಾರುಗಳಿಂದ ರಕ್ಷಿಸಬೇಕು. ಒಣಗುವ ಒಣಗಿರುವ ಮೆಳೆಗಳನ್ನು ಬೀಜಗಳು ಉದುರಿದ ಮೇಲೆ ಬೆಂಕಿಯಿಂದ ರಕ್ಷಿಸಿ ಅವುಗಳ ಕಟಾವಿಗೆ ಏರ್ಪಾಡು ಮಾಡಬೇಕು. ಬಿದಿರುಗಳಿಲ್ಲದ ಅರಣ್ಯ ಪ್ರದೇಶಗಳಲ್ಲಿ ಸೂಕ್ತ ಭೂಗುಣ ಇನ್ನಿತರ ಅನುಕೂಲತೆಗಳು ಇರುವೆಡೆ ಸಂದುಗಳಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಮೊದಲ 1-2 ಮಳೆ ಬಿದ್ದ ನಂತರ ಹದವಾದ ನೆಲದಲ್ಲಿ ಬೀಜಗಳನ್ನು ಎರಚಿ ಹೊಸ ಸಸಿಗಳು ಬರುವಂತೆ ಮಾಡಬೇಕು. ಅವುಗಳ ರಕ್ಷಣೆಗೂ ಕೂಡ ಏರ್ಪಾಡು ಮಾಡಬೇಕು. ನರ್ಸರಿಗಳಲ್ಲಿ ಹೇರಳವಾಗಿ ಸಸಿಗಳನ್ನು ಬೆಳೆಸಿ ಕೃತಕ ಪುನರುತ್ಪತ್ತಿಯ ರೀತಿ ಹೊಸ ಮೆಳೆಗಳನ್ನು ಹಾಗೂ ಪ್ರತ್ಯೇಕ ನೆಡುತೂಪುಗಳನ್ನು ನಿರ್ಮಿಸಬೇಕು. ರೈತರು ತಮ್ಮ ಹೊಲಗದ್ದೆಗಳ ಆಸುಪಾಸಿನಲ್ಲಿ ಸಸಿಗಳನ್ನು ನೆಟ್ಟು ಕಾಪಾಡಬೇಕು. ಬಿದಿರುಗಳನ್ನು ಬೇರುಕಾಂಡದಿಂದ ಪುನರುತ್ಪತ್ತಿ ಮಾಡಬಹುದು. ಬೇರುಕಾಂಡಗಳ ಸಮೇತ ಬೊಂಬುಗಳನ್ನು ಸುಮಾರು 0.75-1.0 ಮೀಟರ್ನಷ್ಟು ಎತ್ತರವಿಟ್ಟು ಕತ್ತರಿಸಿ ಬೇರುಕಾಂಡಗಳನ್ನು ನೆಲದಿಂದ ಜಾಗರೂಕತೆಯಿಂದ ಬಿಡಿಸಿ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಅಗೆದು ತೆಗೆದು ಆದಷ್ಟು ಜಾಗ್ರತೆಯಾಗಿ ಅವನ್ನು ಭೂಮಿಯಲ್ಲಿ ಕಾಂಡದ 2-3 ಗೆಣ್ಣುಗಳು ಹೊರಗೆ ಕಾಣುವಂತೆ 45 ಸೆಂಟಿಮೀಟರ್ × 45 ಸೆಂಟಿಮೀಟರ್ × 45 ಸೆಂಟಿಮೀಟರ್ ಗುಂಡಿಗಳಲ್ಲಿ ನೆಡಬೇಕು. ಶುಷ್ಕ ವಾತಾವರಣ ಇದ್ದಲ್ಲಿ ಪ್ರಾರಂಭದಲ್ಲಿ ನೀರನ್ನು ಹಾಕಬೇಕು. ಹೊಸ ಕಳಲೆಯು ನೆಟ್ಟ ವರ್ಷ ಇಲ್ಲವೇ ಮರುವರ್ಷ ಕಂಡುಬರುವುದು. 3/4 ಮೀಟರ್ನಷ್ಟು ಉದ್ದದ ಕಾಂಡಭಾಗವನ್ನು ನೆಲದ ಸಮೀಪದ ಭಾಗದಿಂದ ಕತ್ತರಿಸಿ 2 ಗೆಣ್ಣು ಕಾಣುವಂತೆ ನೆಲದಲ್ಲಿ ಲಂಬವಾಗಿ ಇಲ್ಲವೇ ಸ್ವಲ್ಪ ಓರೆಯಾಗಿ ನೆಡುವುದು ಒಂದು ಕ್ರಮ. ಈ ತರಹದ ಕಾಂಡಗೆಣ್ಣುಗಳನ್ನು ನರ್ಸರಿಗಳಲ್ಲಿ ಮೊದಲು ನಾಟಿ ಮಾಡಿ ಬೇರು ಬಿಟ್ಟ ನಂತರ ಕಾಡಿನ ಭಾಗದಲ್ಲಿ ಮಳೆಗಾಲ ಶುರುವಾದಂತೆ ನೆಟ್ಟರೆ ಸಫಲತೆ ಹೆಚ್ಚು. ಕಾಂಡವನ್ನು ಕತ್ತರಿಸುವಾಗ ಗೆಣ್ಣಿನ ಮೇಲ್ಭಾಗದಲ್ಲಿ ನೆಡುತಡಿಕೆಗಳ ಬಡ್ಡೆಯೇ ಕತ್ತರಿಸುವುದು ಉತ್ತಮ. ಇಲ್ಲದಿದ್ದಲ್ಲಿ ಕತ್ತರಿಸಿದ ಕಾಂಡದ ಟೊಳ್ಳಿನಲ್ಲಿ ನೀರು ಸೇರಿ ಗೆಣ್ಣು ಕೆಡುವ ಸಾಧ್ಯತೆ ಹೆಚ್ಚು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶ್ರೋತೃಗಳೇ, ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಇನ್ನು ಮುಂದೆ ಜಾನಪದ ಸಂಗೀತ ಪ್ರಸಾರವಾಗಲಿದೆ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಲ್ಲವ್ವ ದೇವೇಂದ್ರ ಗೌಡ್ನಳ್ಳಿ ಮತ್ತು ಸಂಗಡಿಯಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ.

ಇದುವರೆಗೆ ಎಲ್ಲವ ದೇವೇಂದ್ರ ಗೌಡ್ನಳ್ಳಿ ಮತ್ತು ಸಂಘದಿಂದ ಸಂಪ್ರದಾಯದ ಪದಗಳನ್ನು ಕೇಳಿರಿ. ಇದು ಇಂದಿನ ನಮ್ಮ ಜನಪದ ಸಂಗೀತ ಕಾರ್ಯಕ್ರಮ.

ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇಂದು ರಾತ್ರಿ 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗಲಿದೆ. ರಚನೆ ಆನಂದ್, ರೇಡಿಯೋಗೆ ರೂಪಾಂತರಿಸಿದವರು HS ಪಾರ್ವತಿ. ಹಾಗೂ ರಾತ್ರಿ 10:00 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ, ಡಾಕ್ಟರ್ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

ಶ್ರೋತೃಗಳೇ, ನಾಳೆ ಅಪರಾಹ್ನ 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ್, ರೂಪಾ ಗೌಡ. ಕಾರ್ಯಕ್ರಮದ ನಿರ್ವಹಣೆ TS ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಕಾರವಾರ. ಸಮಯ 7:34. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಮನೆಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್

0: ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ ಮೂರು ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ಧ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ

0: ಶಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳ ಇನ್ನು ಮುಂದೆ ಹಿಂದಿ ಭಜನೆಗಳನ್ನು ಕೇಳೋಣ. ಮೊದಲಿಗೆ ವಾಣಿ ಜಯರಾಮ್ ಹಾಡಿರುವ ಹಿಂದಿ ಭಜನೆ ಕೇಳಿ. ಅಬ್ ಕೈಸೆ ಛೋಟೆ

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನು ಮುಂದೆ ಗಾಯಕಿ ಸುಧಾ ಮಲ್ಹೋತ್ರ ಹಾಡಿರುವ ಹಿಂದಿ ಭಜನೆ ಕೇಳಿ, ಕಾನಾ ಚೋಡಾ ಚಲೇ.

ಇನ್ನು ಮುಂದೆ ಕೇಳಿ ಪುಷ್ಪ ಪಗದರೆ ಅವರು ಹಾಡಿರುವ ಹಿಂದಿ ಭಜನೆ ಕನ್ನಯ್ಯ ತೆರೆ.

ಶ್ರೋತೃಗಳೇ, ಈ ರಾತ್ರಿ 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗಲಿದೆ. ರಚನೆ ಆನಂದ್, ಬಾನುಲಿಗೆ ಅಳವಡಿಸಿದವರು HS ಪಾರ್ವತಿ. ಹಾಗೂ ರಾತ್ರಿ 10:00 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಮೂಡಿಬರುವುದು. ಇದು ಆಕಾಶವಾಣಿ ಕಾರವಾರ. ಸಮಯ 8:00 ಆಗುತ್ತಲ್ವೇ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಆರಂಭವಾಗುವುದು.

ಬೇಂದ್ರೆ ಅವರ ಇನ್ನೊಂದು ರಚನೆ ಯಾರಿಗೂ ಹೇಳೋಣು ಬೇಡ, ಅತ್ಯಂತ ಪ್ರಸಿದ್ಧವಾದ ಕವಿತೆ ಇದು. ಈ ಗೀತೆಯನ್ನು ಚಿಟ್ಟೆ ಎನ್ನುವ ಚಿತ್ರಕ್ಕೋಸ್ಕರ 2001 ಅಳವಡಿಸಲಾಯಿತು. ಸಿ ಅಶ್ವಥ್ ಈ ಗೀತೆ ಹಾಡಿದ್ದಾರೆ, ವಿ ಮನೋಹರ್ ಸಂಗೀತ ನೀಡಿದ್ದಾರೆ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಎಂಟು ಗಂಟೆ ಐದು ನಿಮಿಷ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇಂದಿನ ವಿಶೇಷ ಅಂತಂದರೆ ಅನೇಕ ಕವಿಗಳ ಗೀತೆಗಳನ್ನು ಚಿತ್ರಕ್ಕೆ ಅಳವಡಿಸಿದ್ದಾರೆ. ಅಂತಹ ಗೀತೆಗಳನ್ನು ಆರಿಸಿ ಪ್ಲೇ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಇನ್ನೊಂದು ಅಪರೂಪದ ಒಂದು ಗೀತೆ ಅಂತಂದರೆ ಬೇಲೂರು ರಾಮಮೂರ್ತಿಯವರು ಬರೆದಂತಹ ಗೀತೆ. ಮೂಲತಃ ಬೇಲೂರು ರಾಮಮೂರ್ತಿಯವರು ಕಾದಂಬರಿಕಾರರು, ಕಿರು ಕಾದಂಬರಿ, ಕಥಾ ಸಂಕಲನ, ಹಾಸ್ಯ ಲೇಖನಗಳನ್ನು ಬರೆಯುವಂಥ ಒಂದು ಲೇಖಕ. 1970 ಇಸ್ವಿಯಿಂದ ಅವರು ಬರೆಯಲು ಆರಂಭಿಸಿದರು. ಮೂಲತಃ ಮೈಸೂರಿನವರು ಬೇಲೂರು ರಾಮಮೂರ್ತಿ. ಅವರು ಅನೇಕ ಇಂತಹ ಗದ್ಯಗಳನ್ನು ಬರೆಯುತ್ತಿರುವಂತಹ ಒಬ್ಬರು ಲೇಖಕರು ಅಂತ ಹೇಳಬಹುದು. ಅವರು ಒಂದು ರಚನೆಯನ್ನು, ಒಂದು ಕವಿತೆಯನ್ನು ಬರೆದಿದ್ದಾರೆ, ಅದು ಚಿತ್ರಕ್ಕೆ ಅಳವಡಿಸಿದ್ದಾರೆ. ಅದು ಯಾವುದಪ್ಪ ಗೀತೆ ಅಂತಂದರೆ 2002 ಮನಸ್ಸಲ್ಲ ನೀನೇ ಅನ್ನುವ ಚಿತ್ರಕ್ಕೋಸ್ಕರ ನಂದಿತಾ ಹಾಗೂ ಅರ್ಚನಾ ಅವರು ಹಾಡಿರುವಂತಹ ಈ ಗೀತೆ, ರವಿರಾಜ್ ಅವರು ಸಂಗೀತ ನೀಡಿದಂತಹ ಈ ಗೀತೆ. ಯಾವ ಗೀತೆ ಕೇಳೋಣ ಬನ್ನಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಈ ಹಾಡು ಕೇಳ್ತಾ ಇದ್ದ ಹಾಗೆ ಯಾರದ ರಚನೆ ಇದು ಗೊತ್ತಾಯ್ತಲ್ವಾ? ಹೌದು, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ರಚನೆಯ ಚಿತ್ರಗೀತೆ ಅಂತೂ ಅಲ್ಲ, ಒಂದು ಭಾವಗೀತೆ, ಜನಪದ ಗೀತೆ ಶೈಲಿಯಲ್ಲಿರುವಂತಹ ಭಾವಗೀತೆ ಅಂತ ಹೇಳ್ಬೋದು. ಕೊಡಗಿನಲ್ಲಿ 1937 ಜನನ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪ್ರಸಿದ್ಧ ಕನ್ನಡ ಲೇಖಕರು, ಕವಿಗಳು, ನಾಟಕಕಾರರು ಮತ್ತು ಜನಪದ ಸಂಗೀತ ಮತ್ತು ಜನಪದ ಸಾಹಿತ್ಯದಲ್ಲಿ ವಿಶೇಷವಾದ ಒಲವನ್ನು ಹೊಂದಿ ಅನೇಕ ಕೆಲಸಗಳನ್ನ ಆ ನಿಟ್ಟಿನಲ್ಲಿ ಮಾಡಿರುವಂತಹ ಅದ್ಭುತ ಲೇಖಕರು ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಒಂದು ನಾಟಕ ನಾಯಿಕೊಡೆ ಎನ್ನುವ ನಾಟಕ ಸಂಗೀತ ಎನ್ನುವ ಹೆಸರಿನಲ್ಲಿ ಚಿತ್ರವಾಯಿತು. ಆ ಚಿತ್ರದಲ್ಲಿ ಅನೇಕ ಗೀತೆಗಳನ್ನು ಅಳವಡಿಸಿದರು ಕಂಬಾರರು ಬರೆದಂತಹ ಗೀತೆಗಳನ್ನು. ಅದರಲ್ಲಿ ಒಂದು ಗೀತೆ ಕೇಳೋಣ. ಎಸ್ ಜಾನಕಿ ಹಾಡಿದ್ದಾರೆ.

8:22 ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಬರೆದವರು ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು.

0: ಮತದಾನ ಚಿತ್ರಕ್ಕೋಸ್ಕರ ಈ ಗೀತೆಯನ್ನು ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಂತಹ ಗೀತೆಯನ್ನು ಸಿ ಅಶ್ವಥ್ ಅವರು ಮತ್ತು ವಿ ಮನೋಹರ್ ಅವರು ಸಂಗೀತ ನೀಡಿ ರಾಜೇಶ್ ಕೃಷ್ಣನ್ ಅವರಿಂದ ಹಾಡಿಸಿದರು. ಈ ಗೀತೆ ಅತ್ಯಂತ ಪ್ರಸಿದ್ಧವಾದ ಗೀತೆ, ಕವನವೂ ಸಹ ಅತ್ಯಂತ ಪ್ರಸಿದ್ಧವಾಗಿತ್ತು. ಮೊಗೇರಿಯಲ್ಲಿ ಜನನ 1918 1992ರವರೆಗೆ ಇದ್ದವರು ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು. ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮ, ಆಡು ನುಡಿಯ ಸೊಗಡು ಹಾಗೂ ಚಿಂತನಶೀಲತೆಯನ್ನು ತಂದ ಇವರು ಕನ್ನಡ ಕಾವ್ಯಲೋಕದ ದಿಕ್ಕನ್ನೇ ಬದಲಿಸಿದಂತಹ ಕವಿ. ಅವರ ಕೆಲವಷ್ಟೇ ಗೀತೆಗಳನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದರು. ಅದರಲ್ಲಿ ಒಂದು ಗೀತೆಯನ್ನು ಕೇಳಿದರೆ ಇನ್ನೊಂದು ಗೀತೆ ಅತ್ಯಂತ ಹಳೆಯ ಚಿತ್ರದ್ದು, ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಈ ಗೀತೆ ಈಗ ಕೇಳೋಣ. ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ ಮುಕ್ತಿ ಚಿತ್ರಕ್ಕೋಸ್ಕರ.
1: ಎಂಥ ಕಣ್ಣು ಎಂಥ ಕಣ್ಣು ಎಂಥ

ಬಳೆಗಾರ ಚೆನ್ನಯ್ಯ, ಯಾರಿಗೂ ಗೊತ್ತಿಲ್ಲ ಈ ಹಾಡು. ಅತ್ಯಂತ ಪ್ರಸಿದ್ಧವಾದ ಕವಿತೆ, ಕವಿ ಯಾರು ಎಲ್ಲರಿಗೂ ಗೊತ್ತು. ಅವರ ಇನ್ನೊಂದು ಗೀತೆಯನ್ನು ಕೇಳಿ

1970ರಲ್ಲಿ ಅನಿರೀಕ್ಷಿತ ಚಿತ್ರಕ್ಕೋಸ್ಕರ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹಾಡಿಸಿದಂತಹ ಗೀತೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ. ಎಷ್ಟು ಪ್ರಸಿದ್ಧ ಅಂತಂದರೆ ಈ ಲೈನ್ಗಳೆಲ್ಲ ನಮಗೆ ಬಹಳನೇ ತುಂಬ ಪರಿಚಿತವಾದ ಸಾಲುಗಳಿವು. ಮೈಸೂರು ಮಲ್ಲಿಗೆ ಅಂತ ಒಂದು ಮೊದಲ ಕವನ ಸಂಕಲನ ಅವರದು, ಅದು ಎಷ್ಟು ಜನಪ್ರಿಯ ಆಯಿತು ಅಂತಂದರೆ ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿ ಅಂತಲೇ ಫೇಮಸ್ ಆದರವರು. ಕನ್ನಡದಲ್ಲಿ ಬೇರೆ ಯಾವ ಕವನ ಸಂಕಲನವೂ ಇಷ್ಟು ಆವೃತ್ತಿಗಳನ್ನು ಕಂಡಿಲ್ಲ, ಅಷ್ಟು ಆವೃತ್ತಿಗಳು ಆ ಮೈಸೂರು ಮಲ್ಲಿಗೆ ಎನ್ನುವ ಕವನ ಸಂಕಲನ ಕಂಡಿದೆ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ 1915ರಲ್ಲಿ ಜನಿಸಿದಂಥ ನರಸಿಂಹಸ್ವಾಮಿಗಳು ಆಮೇಲೆ ನೆಲೆಸಿದ್ದು ಮೈಸೂರಿನಲ್ಲಿ. ನಿತ್ಯ ಜೀವನದಲ್ಲಿ ಪ್ರೀತಿಯ ಹೊಂಬೆಸಲಿನ ಸುಖ ಇವು ಸರಳವಾದ ಭಾಷೆಯಲ್ಲಿ ಮನಮುಟ್ಟುವ ಹಾಗೆ ಕವನಗಳನ್ನು ರಚಿಸಿದವರು ಕೆ ಎಸ್ ನರಸಿಂಹಸ್ವಾಮಿಯವರು. ನಂತರ ಸಂಕೀರ್ಣವಾದ ಕವನಗಳನ್ನು ಬರೆದರು, ನವ್ಯಪಂಥದ ರೀತಿಯ ಕವನಗಳನ್ನು ಸಹ ಬರೆದರು. ಆದರೆ ಅತ್ಯಂತ ಮನಸ್ಸಿಗೆ ಮುಟ್ಟಿದಂತಹ ಗೀತೆಗಳು ಅಂತಂದರೆ ಅತ್ಯಂತ ಸುಲಭವಾದ ನಿರ್ಮಲ ಪ್ರೇಮವನ್ನು, ನಿತ್ಯ ಜೀವನದ ಪ್ರೀತಿಯನ್ನು ಹೊಮ್ಮಿಸುವಂತಹ ಈ ಮೈಸೂರು

0: ಹಲವು ಕವಿಗಳ ಗೀತೆಗಳನ್ನು ಇಂದು ಕೇಳಿದರೆ ಇನ್ನೂ ಬಹಳಷ್ಟು ಕವಿಗಳ ಗೀತೆಗಳು ನಮ್ಮ ಚಿತ್ರ ಸಂಗೀತದಲ್ಲಿ ಇದ್ದಾವೆ. ಅಂತಹ ಗೀತೆಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಸಿರಿಗಂಧದಲ್ಲಿ ಕೇಳೋಣ ಅಂತ ಹೇಳ್ತಾ ನಮ್ಮೆಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ಸಿರಿಗಂಧ ಕಾರ್ಯಕ್ರಮ ಕೇಳಿದ್ದಕ್ಕೆ. ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ.

ಆಕಾಶವಾಣಿ ಕಾರವಾರ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕುಮಾರ್ ಶಾನು ಅವರು ಹಾಡಿರುವ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಕವಿತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಶ್ರೋತೃಗಳೇ, ನೀವು ಕಂಪನಾಂಕ 102.3 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್. ಹರ್ಷದ್ ಭೂಪಾಲಿ ಅವರ ಈ ಕವಿತೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ. ಚಿತ್ರ ಮೈನೆ ಪ್ಯಾರ್ ಕಿಯಾ.

ಇನ್ನು ಮುಂದೆ ಕೊನೆಯದಾಗಿ ಕೇಳಿ ಕುಮಾರ್ ಶಾನು ಅವರ ಧ್ವನಿಯಲ್ಲಿರುವ ದಿಲ್ವಾಲೆ ಚಿತ್ರದ ಗೀತೆಯನ್ನು. ಗೀತೆ ರಚನೆಕಾರ ಶಮೀರ್, ಸಂಗೀತ ಸಂಯೋಜನೆ ನದೀಮ್ ಶ್ರವಣ್ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ವಿ. ಇದು ಆಕಾಶವಾಣಿ ಕಾರವಾರ, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಆರಂಭವಾಗುವುದು.

0: ಇಂದಿನ ಕಥಾನಾಟಕ ಭವತಿ ಭಿಕ್ಷಾಂಬೇಹಿ. ಮೂಲ ಕಥೆ ಆನಂದ, ಬಾನುಲಿ ರೂಪ HS ಪಾರ್ವತಿ.
1: ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನಪೂರ್ಣೇಶ್ವರಿ.
0: ಕೇಳಿ ಕಥಾನಾಟಕ ಭವತಿ ಭಿಕ್ಷಾಂದೇಹಿ.

0: ಅಬ್ಬಬ್ಬಬ್ಬಬ್ಬ, ಏನು ಶಕೆ ಏನು ಶಕೆ! ಸೀತಾ, ಒಂದು ಲೋಟ ನೀರು ಕೊಡ್ತೀಯಾ?
1: ತಂದೆ ರೀ, ಯಾಕ್ರಿ ತುಂಬ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
0: ಕೆಲಸ ಜಾಸ್ತಿ ಅಂತ ಅಲ್ಲ, ಹೊರಗಡೆ ತುಂಬ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
1: ತಗೊಳ್ಳಿ ನೀರು. ಹಾಂ, ತಾಳಿ, ತಣ್ಣಗೆ ಒಂದು ಲೋಟ ಪಾನಕನೇ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
1: ಇವತ್ತು ಹೋಗ್ ಬಾಪ.
2: ಭವತಿ ಭಿಕ್ಷಾಂ ದೇಹಿ.
1: ಅಯ್ಯೋ, ಕೈಯಲ್ಲಿ ಕೆಲಸ ಇದೆ, ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
0: ಸೀತಾ, ಏನ್ ಮಾಡ್ತಿದ್ಯಾ?
1: ಪಾನಕ ಮಾಡ್ತಿದ್ದೀನಿ.
0: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದ್ಲು ಆ ಹುಡುಗಂಗೆ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
1: ಇಷ್ಟು ಹೊತ್ತಿಗೆ ಅವ್ನು ಹೊರಟೋಗಿರ್ತಾನೋ ಏನೋ?
0: ಹೋಗಿ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
1: ಓ, ನಿಂತು ಇದೇನೋ ಹುಡುಗ ನೀನು. ತಾಳು, ಅನ್ನ ಹುಳಿ ತರ್ತೀನಿ.
0: ನಿನ್ನ ಹೆಸರೇನಪ್ಪ?
2: ಶಿವು.
1: ತಗೊಳಪ್ಪ. ಏನು ಅಂದ್ರೆ ತಗೊಳ್ಳಿ.
0: ಸೀತಾ.
1: ಏನು ಅಂದ್ರೆ?
0: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
1: ಹಾಗೇನು ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಅಂತ ಪಾನಕ ಮಾಡ್ತಿರುವಾಗ ಅವನ್ ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೆ.
0: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
1: ಇದೇನ್ರಿ, ನನ್ನ ಹತ್ರನೂ ದಾಕ್ಷಿಣ್ಯನ?
0: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
1: ಅದೇನೋ, ನೀವು ನೇರವಾಗಿ ಹೇಳಬಾರ್ದೇನ್ರಿ.
0: ಸೀತಾ, ಇನ್ಮೇಲೆ ಭಿಕ್ಷಾ ಅನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನು ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
1: ತಪ್ಪಾಯ್ತು ಕಣ್ರಿ.
0: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು, ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ್ನ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನೂ ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮ ಮನೆಗೆ ಮೊದಲು ಬಂದದ್ದು ಭಿಕ್ಷಾ ಅನ್ನದ ಹುಡುಗನಾಗೆ, ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾ ಅನ್ನ ತಾಯಿ.
1: ಮುಂದೆ ಹೋಗ್ ಬಾಪ್ಪ.
0: ಇವತ್ತು ಎಲ್ಲೂ ಅನ್ನ ಸಿಕ್ಕಲಿಲ್ಲ ತಾಯಿ.
1: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡುಗೆ ಎಲ್ಲ ಮುಗ್ದೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
0: ಹಾಕಿಮ್ಮ.
1: ಅಯ್ಯೋ, ಸ್ವಲ್ಪ ಮೆತ್ತಗಿರೋ ಹಾಕಿದೆಯಲ್ಲಪ್ಪ, ಹಳಸಿದನ್ನ ಹಾಕಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕಾಗದಿದ್ರೆ ಎಸ್ದು ಬಿಡು.
0: ಹಾಕಿಮ್ಮ, ಭಿಕ್ಷಾ ಅನ್ನೋದು ಹುಡುಗರು ಅದೆಲ್ಲ ನೋಡೋಕ್ಕಾಗುತ್ತೆ, ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
1: ಉಪವಾಸ ಯಾಕಪ್ಪ?
0: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
1: ಯಾಕಪ್ಪ, ನಿನಗೆ ತಂದೆ ತಾಯಿ ಯಾರು ಇಲ್ವೇ?
0: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
1: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
0: ಎಂಟ್ರೆನ್ಸಿಗೆ ಕಟ್ಬೇಕಮ್ಮ.
1: ಅಯ್ಯೋ ಮಗು, ಹೀಗೆ ಭಿಕ್ಷನ್ನ ಮಾಡಿಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
0: ಏನು ಮಾಡೋದಮ್ಮ, ನನಗಾದರೂ ವಾಸಿ.

0: ಜೋಳಿಗೆ ಹಾಕ್ಕೊಂಡು ಹೋದರೆ ಭಿಕ್ಷಾನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡಲಾರ್ದೆ ಬೀದಿಲಿ ನರಳುತ್ತಾ ಬಿದ್ದಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವ್ರ ಗತಿ?
1: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
2: ಪಾಪ ರೀ, ಮಾಧುಗೆ ತುಂಬ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳೆಣ್ಣೆ ದೀಪ ಇಟ್ಕೊಂಡು ಓದ್ಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗೆ ಹೊಂದಿಸ್ಕೊಳ್ತಾನೋ.
1: ಆದರೆ ನಾನು ತಾನೇ ಏನು ಮಾಡಲಿ ಹೇಳು, ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ ಬೇಕಾಗಿದೆ ಅಂತ ತಿಳಿತು, ತೆಗೆಸಿಕೊಟ್ಟೆ, ಒಂದೆರಡು ಬಟ್ಟೆನೂ ಹೊಲಿಸಿದೆ.
2: ಅಲ್ಲ ರೀ, ಅವನು ಓದಿ ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳಬಾರ್ದ?
1: ಅದು ಹೇಳದೆ ಮಾಡಿದ್ದಿ, ಆದರೆ ಅವನು ಒಪ್ಪಲಿಲ್ಲ.
2: ಯಾಕಂತೆ?
1: ಹುಡುಗ ದಾಕ್ಷಿಣ್ಯ ಪರ, ತುಂಬ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡಲಾರಿ ಅಂತಾನೆ.
2: ತೊಂದರೆ ಏನಂತೆ, ಮೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನಾ?
1: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
2: ಪಾಪ ರೀ, ತಂದೆ ತಾಯಿ ತುಂಬ ಬಡವರಂತೆ.
1: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
2: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು, ದೇವರೇ ಆತನನ್ನು ಮುಂದಕ್ಕೆ ತರಬೇಕು.
1: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ, ನಿದ್ದೆ ಬರಲಿಲ್ವಾ?
2: ಇಲ್ಲ ರೀ.
1: ಯಾಕೆ?
2: ನೋಡ್ರಿ, 8-10 ದಿನದಿಂದ ಮಾಧು ಬಂದೇ ಇಲ್ಲ ರೀ.
1: 8 ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
2: ಪರೀಕ್ಷೆ ಹತ್ರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
1: ಅದು ನಿಜಾನೇ ಸರಿ, ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ, ನೀನು ನಿಶ್ಚಿಂತೆಯಾಗಿ ಮಲಗು.
2: ನಿಮಗೆ ಅವನ ರೂಮ್ ಗೊತ್ತಾ?
1: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು, ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
2: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
1: ಹೋದ್ರೇನೇ ತಪ್ಪು?
2: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
1: ಅವನ ಸ್ನೇಹಿತರನ್ನು ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋದಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
2: ರೀ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
1: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೆಯಾ?
2: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನು ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡಲೇ ಮಾಧವನ್ ವಿಚಾರಿಸ್ಕೊಂಬನ್ರಿ.
1: ಅಪ್ಪಣೆ ಮಹಾರಾಣಿಯವರೇ. ಮಾಧವ, ಮಾಧವ.
3: ಯಾರು?
1: ನಾನು, ನಾನು ನಾಗೇಶ್ ರಾಯ.
3: ಬಂದೆ ಸರ್.
1: ಏನಯ್ಯ ಇದು, ಹೀಗಾಗಿಬಿಟ್ಟಿದೆಯಾ?
3: 8 ದಿನದಿಂದ ಜ್ವರ ಬರ್ತಿದೆ ಸರ್.
1: ಏನಾಗಿದೆ ಅಂತೆ, ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾನೇನಯ್ಯ?
3: ಇಲ್ಲ ಸರ್, ಇಲ್ಲ ಸರ್, ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದನೇ ಗಂಜಿ ತಂದುಕೊಡ್ತಿದ್ದಾನೆ.
1: ಔಷಧಿ?
3: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದುಕೊಟ್ಟ.
1: ಇಂಥ ಸಮಯದಲ್ಲಿ ಅದು ನನಗೆ ಹೇಳಿ ಕಳಿಸ್ಬಾರ್ದೇನಯ್ಯ?
3: ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ?
1: ಸಾಕು ಸುಮ್ಮನೆನೇ, ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ? ಮನೆಯಲ್ಲಿ ಅವಳು ನೀನು ಬರಲಿಲ್ಲ ಅಂತ ನಿದ್ದೆನೂ ಮಾಡದೆ ಕುರಿತಿದ್ದಾಳೆ.
3: ಕ್ಷಮಿಸಿ ಸರ್, ನಾನು.
1: ಸರಿ ಸರಿ, ಗಾಳಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೋ, ಅಥವಾ ಗಾಡಿ ತರ್ತೀನಿ, ನಮ್ಮನೆಗೆ ಬಂದ್ಬಿಡು.
3: ಬೇಡ ಸರ್, ಬೇಡ ಸರ್, ನಾನು ಇಲ್ಲೇ ಇರ್ತೀನಿ ಸರ್, ಇವತ್ತು ಎಷ್ಟೋ ವಾಸಿ ಸರ್.
1: ನೀನು ತುಂಬ ಮೊಂಡಕಣಯ್ಯ, ಎಂಥ ಜ್ವರನೋ ಏನೋ, ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದನೇ ಬರುತ್ತೆ.
3: ಸರ್ ಅಲ್ಲ, ನಿಮ್ಗ್ಯಾಕೆ
1: ಹೆಚ್ಚು ತಲೆಹಾಟಿ ಮಾಡಿದೆ, ತೆಪ್ಪಗೆ ಮಲ್ಕೋ.
3: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ

0: ಕೊಳ್ತೀರಿ ಸರ್.
1: ಹೆಚ್ಚು ಮಾತಾಡ್ಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರು. ಹಾ ಮಲ್ಕೋ, ನಾಳೆ ಡಾಕ್ಟರ್ನ ಕರ್ಕೊಂಬರ್ತೀನಿ.
2: ಅಮ್ಮ ಅಮ್ಮ ರೇ,
3: ಓ ಮಾಧು ಬಾ ಬಾ, ಇವತ್ತು ನಿನ್ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ. ಇವ್ರು ಬೆಳಗ್ನಿಂದ ಅದೇ ಹೇಳ್ತಾ ಇದ್ರು.
2: ರಾಯರು ಆಫೀಸ್ ಹೊರಟೋದ್ರಿ ಅಮ್ಮ.
3: ಹ್ಞೂ ಯಾಕಪ್ಪ?
2: ಅಮ್ಮ ನನ್ನ ರಿಸಲ್ಟ್ ಬಂತಮ್ಮ, ನಿಮ್ಮ ಆಶೀರ್ವಾದದಿಂದ ಎರಡನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೆ ಆಗಲೇ ಇಲ್ಲ.
3: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ಮ ರಾಯ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.
2: ಸಿಹಿ ನಾನು ತರಬೇಕು, ನೀವೇ ಮಾಡ್ತೀರಾ?
3: ನಿನಗೆ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡಬೇಕು.
2: ನಿಮ್ಮ ಅಭಿಮಾನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ.
3: ಸಾಕು ಸುಮ್ಮನಿರ, ಊರಿಗೆ ನಿಮ್ಮ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
2: ಬರ್ದೆ ಅಮ್ಮ, ಮುಂದಿನ ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ, 10 ರೂಪಾಯಿ ಆದರೂ ಊರಿಗೆ ಕಳಿಸ್ತ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷನ್ನ ಬೇಡೋದೂ ತಪ್ಪತ್ತೆ.
3: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
2: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ ನಾನಿನ್ ಬರ್ತೀನಮ್ಮ.
3: ಮನೆಗೆ ಬರೋದು ಬಿಟ್ಬಿಡ್ಬೇಡ್ವೋ ಮಾಧು.
2: ನಿಮ್ಮ ಮನೆಗೆ ಬರದೇ ಇರ್ತೀನೇನಮ್ಮ, ವಾರಕ್ಕೊಂದಿನಾದರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನು ಅಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾರು ಬಿ ಎ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ ಕಡೆ.
0: ಹೌದಾ? ಓ ಮಾಧ್ವಾ ನೋಡಿ ಇಲ್ಲಿ ನಂದವ್ರ ಮನದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದಾನೆ.
1: ಅಮ್ಮ ರೈರೆ ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಎಲ್ಲಿ ಕೊಡು? ಪದಕ ತುಂಬಾ ಚೆನ್ನಾಗಿದೆ. 2000 ಇರಬಹುದು ಅಲ್ವಾ?
1: 2000ನೋ 2 ತೊಲನೋ ಅದು ನಮ್ಮ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸ್ತಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲಾನು ಸೇರಿದೆಯಮ್ಮ. ಸೀತಾ ಅಲ್ಲೇ ಯಾಕೆ ನಿಂತಿದ್ಯಾ? ಬಾಯಿಲ್ಲಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ ತಗೋ.
2: ಮಾಧು ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
2: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಫಳಫಳ ಅಂತ ಹೇಗೆ ಹೊಳಿತಾ ಇದೆ ನೋಡು.
1: ಅದು ನಿಂಗೆ ಬೇಕಾ ಸೀತಾ?
2: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನು ಕೊಡೋದಿಲ್ಲ, ನೀನೇ ಬಿ ಎನ್ ಎಲ್ ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ನ ಗಂಡ ಬರ್ತಾನಲ್ಲ ಅವನು ಕೇಳು ಕೊಡ್ತಾನೆ.
2: ಮಾಧು ನೋಡಮ್ಮ ಈ ಮಾಧುನಾ.

0: ಓಹೋ, ಮಾಡ ಯಾ ಮಾಡುವ ಶಾರದಾ, ಯಾರು ಬಂದಿದ್ದಾರೆ ನೋಡು.
1: ಓ ಮಾಧು, ಬಾಪ್ಪ ಬಾ, ಮನೆ ಮಾಡಿ ನಿಮ್ಮ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ.
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನರಳಿದ್ರು. ಕೊನೆಗಾಲದಲ್ಲಾದರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ಮ ತಂದೆ ತಾಯಿನ ನಮಗೆ ತೋರಿಸ್ತೀಯೋ ಇಲ್ವೋ?
0: ಹಾಂ, ಅದಕ್ಕೆ ಬಂದೆ. ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಓ ಖಂಡಿತ ಬರ್ತೀವಿ.
2: ಮಾಧವ, ಕೆಲಸ ಹೇಗಿದೆಯಪ್ಪ?
0: ಸದ್ಯಕ್ಕಂತೂ ತುಂಬ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನಿನಗೆ ದೊಡ್ಡವನದೇ ಕೈ ತುಂಬ ಸಂಬಳ ಬರೋ ನೌಕರಿಗೆ ಸೇರಿದಿ. ಇನ್ಮೇಲೆ ನಿನ್ನ ಮಾಧವರಾಯೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನು ಮದುವೆ ಆಗಿ ನಿನ್ನ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯಾ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೆ ಕರೆಯೋದು.

0: ಬಿಟ್ಟು ಮಾಧು ಅಂತಾನೆ ಕರೆಯೋದಪ್ಪ.
1: ಅಂದಾಗೆ ಸೀತಾ ಎಲ್ಲಿ, ಕಾಣ್ತಾನೆ ಇಲ್ಲ?
2: ಕಡೆ ಎಲ್ಲ ಇರಬಹುದು. ಸೀತಾ, ಸೀತಾ, ಏನ್ ಮಾಡ್ತಿದೀಯೇ? ಯಾರ್ ಬಂದಿದ್ದಾರೆ ನೋಡುವ?
3: ಯಾರಮ್ಮ? ಓ, ಮಾಧು.
2: ನಮ್ಮ ಮಾಧು ಕಣೆ, ಸೂಟು ಬುಟ್ಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರು ಸಿಕ್ಲಿಲ್ವಾ?
1: ಯಾಕೆ ಸೀತಾ, ನನ್ನ ಹತ್ರ ಮಾತಾಡಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
0: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ, ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೆಯೇ?
1: ಹೋಗ್ಲಿ ಬಿಡಮ್ಮ, ನಿಂಗೆ ಜಂಬ ಬಂದಿದೆ. ನಮ್ಮಂಥ ಬಡವ್ರನ್ನ ಕಂಡ್ರೆ ಉದಾಸೀನ, ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ, ಅರೆ, ಒಳಗೆ ಹೊರಟೋದ್ಲಲ್ಲ. ಹಾಂ ಸರಿ, ನಾನಿನ್ನು ಬರ್ತೀನಿ. ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. ಆ ಮೂರು ಜನನು
0: ಖಂಡಿತ ಬರ್ತೀವಪ್ಪ. ಶಾರದಾ, ಹುಡುಗ ತುಂಬಾ ಬುದ್ಧಿವಂತ ಕಣೆ,
2: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲಸ ಶುರು ಮಾಡಿದಾಗ್ಲೇ ಅಷ್ಟೊಂದು ಸಂಬಳ ಬಂದ್ರು ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
0: ಹೆಂಗಸರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಧು ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
2: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ಮ ಸೀತುನ ಅವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
0: ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
2: ಯಾವ್ದಾದ್ರಿ ಏನು, ಗಂಟೆ ಗಂಟೆನೆ.
0: ಸರಿ ಬಿಡು, ಇನ್ನೇನು ಮದುವೆ ಆದಾಯನೆ.
2: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
4: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು. ಆದರೆ ನೀನು ಒಪ್ತೀವೋ ಇಲ್ವೋ ಅಂತ ಸುಮ್ಮನಿದ್ದೆ.
2: ನಾನು ಒಪ್ಪಲ್ಲ ಅಂತ ಯಾಕೆ ಅಂದ್ಕೊಂಡ್ರಿ?
4: ನಮಗಿರೋಳು ಒಬ್ಬಳೇ ಮಗಳು, ಮಾಧುವ ಎಷ್ಟಾದರೂ ಬಡವರ ಮನೆ ಹುಡುಗ. ಆಸ್ತಿ ಪಾಸ್ತಿ ನಾಸ್ತಿ, ಅದಕ್ಕೆ
2: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
4: ಅಂದ್ರೆ ನನ್ನಂತ ಗಂಡ ಅನ್ನೋ?
2: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧುನ್ ವಿಚಾರಿಸ್ತಿರೋ ಇಲ್ವೋ?
4: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನು ಒಂದು ಮಾತು ಕೇಳೋಣ ಅಂತ.
2: ಏ, ಅವಳಿಗೆ ಏನ್ರಿ ಗೊತ್ತಾಗತ್ತೆ, ಇನ್ನು ಹುಡುಗಿ. ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚಿಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
4: ಓ, ಹೌದಲ್ವಾ. ಸೀತಾ, ಇಲ್ಲಿ ಬಾ ಅಮ್ಮ.
3: ಏನಪ್ಪ?
2: ಅಲ್ವೇ, ಆ ಮಾತು ಬಂದ್ರೆ ಅದಕ್ಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
3: ತು ಹೋಗಮ್ಮ, ನಂಗೆ ನಾಚಿಕೆ ಆಯ್ತು.
2: ಓಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
3: ತು ಹೋಗಮ್ಮ, ಅಪ್ಪನ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡುದ್ಯೋ ಇಲ್ವೋ?
0: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
2: ಗಂಡ್ಬೀರಿ.

0: ಭವತಿ ಭಿಕ್ಷಾಂ ದೇಹಿ.
1: ಶಿವು ಬಂದ್ಯ, ನಿನ್ಗೋಸ್ಕರನೇ ಕಾದಿದ್ದೆ. ಶಿವು, ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೇನಲ್ಲೇ ಇದ್ಬಿಡು.
0: ಸ್ಕೂಲು?
1: ಸ್ಕೂಲಿಗೆ ಹೋಗುವಂತೆ, ಇವರೇ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
0: ನೀವು ಇರು ಅಂದ್ರೆ ಇರ್ತೀನಿ.
1: ಹಾಗೆ ಜಾಣ್ಮರಿ. ಶಿವು, ನಿಮ್ ಊರು ಯಾವ್ದು?
0: ಗೊತ್ತಿಲ್ಲ ಅಮ್ಮ.
1: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
0: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
1: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
0: ಒಂದಿನ ಗೋಪು, ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ವರ್ಷದಿಂದೇನೆ ಸತ್ತೋದ್ರು. ನಾವು ತಬ್ಲಿಗಳು ಅಂತ ಹೇಳಿ ಅತ್ತ, ನನಗೆ ತುಂಬಾ ಅಳು ಬಂತು, ನಾನು ಹತ್ಬಿಟ್ಟೆ.
1: ಗೋಪು, ಗೋಪು ಯಾರು ಮರಿ?
0: ಗೋಪು ನನ್ನ ಅಣ್ಣ.
1: ಈಗ ಅವನ್ ಎಲ್ಲಿದ್ದಾನಪ್ಪ?
0: ಅವನು ಆಸ್ಪತ್ರೆಯಲ್ಲೇ ಸತ್ತೋದ. ಸಾಯುವಾಗ ನನ್ ಕರೆದು, ನಾನು ಹೋಗ್ತೀನಿ, ಇನ್ಮೇಲೆ ಯಾರ್ ನಿನ್ಗೆ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು ಅಪ್ಪ ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
1: ಹಾಗಾದ್ರೆ ನಿನಗ್ ಯಾರು ಇಲ್ವೇನೋ ಶಿವು.
0: ಇದಾರಲ್ಲ.
1: ಯಾರು?
0: ನೀವೇ, ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ, ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ, ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ.

ಭಾವತಿ ದೀಕ್ಷಾಂದೇಹಿ ಕಥಾನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಮಾಧವ, ಬಿವಿ ಹರೀಶ್, ಶಾರದಮ್ಮ ಲೀಲಾ ಬಸವರಾಜ್, ನಾಗೇಶ್ ರಾಯ ಕೇಶವರಾಯ ಪಾಟೀಲ್, ಸೀತಾ ಪುಷ್ಪ ಬೆಳವಾಡಿ, ಶಿವು ಎಸ್ ವಿ ಸಂತೋಷ್.

ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.

0: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
1: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಲ್ಲೇ ಇರಲಿ

0: ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತು ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ. ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೆಳಗರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳುನು ಮುಖ್ಯ ಅಂತ ಹೇಳ್ಬಿಟ್ಟು. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ

0: ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇನೆ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನು ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತು ರಂಧ್ರಗಳಾಗಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
1: ನೋಡಿ ಅಂತ ಅಂದ್ರೆ ಜನರಿಗೆ ಹೃದಯ ಅಂತನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದ, ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ.
0: ಹೌದು.
1: ಆದ್ರೆ ಆ ಎಲ್ಲಾ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತನೋದನ್ನ ನಮ್ಮ ಕೇಳುಗರು ಆಗ್ಲಿ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕು.
0: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರ್ಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ ಅಷ್ಟೇ ಗೊತ್ತಿತ್ತು.
0: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ನೀವು ತುಂಬಾ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನ ಕೊಟ್ರಿ. ಇಂತಹ ಒಂದು ಹೃದಯ ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
0: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
0: ಹೌದು. ನಾವು ರೆಸ್ಟ್ ತಗೋಬಹುದು, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನ ತಿಳ್ಕೊಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
0: ಕರೆಕ್ಟ್. ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ. ಪ್ಲಸ್ ಎರಡನೇದೇನಿದ್ದು, ಆ ರಕ್ತನಾಳಗಳ ಜೊತೆಗೆ ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನು ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜ್ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
0: ಅಬ್ಸಲ್ಯೂಟ್ಲಿ. ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲಾ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲಾ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
0: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
0: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ದಲೇನೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡದೆ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ. ಅದ್ರ ಬಗ್ಗೆ ಅಂದ್ರೆ ಅದ್ರ ಕಡೆ ಗಮನ ಕೊಡ್ಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನು ಉಪಯೋಗ ಇಲ್ಲ ಆಗತ್ತ ಅವಾಗ.
0: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ, ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
0: ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
1: ಅಂದ್ರೆ ಹೃದಯ, ಈಗ ತಾವು ಊಟ ಅಂತ ಅಂತಂದಾಗ, ಆಹಾರ ಅಂತಂದಾಗ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ, ಈ ರಕ್ತ ಪರಿಚಲನೆ,
0: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತನೋದು ಹೃದಯದ
0: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್, ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ.

0: ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು. ಏನೇನು ಪರೀಕ್ಷೆಗಳು ಆಗಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
1: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡೋಣ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳಿಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ಮದು ದಿನನಿತ್ಯದ ಕಾರ್ಯಾಚರಣೆ, ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದರು ಅಂತಂದ್ರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
0: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
1: ಅಬ್ಸಲ್ಯೂಟ್ಲಿ, ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
0: ನನ್ನ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮ ಏನ್ ತೊಂದರೆ ಇಲ್ಲ ಅಂತ ಹೇಳಿದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
1: ನೋ,
0: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
1: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗಬೇಕು. ಉತ್ತಮವಾದ ವೈದ್ಯರನ್ನು ಫಸ್ಟು ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೇನೋ ತೊಂದರೆ ಆಯಿತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿತ್ತು.
0: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವುದೋ ಒಂದು ಘಟನೆ ಇತ್ತು,
1: ಹೌದು,
0: ಅದಕ್ಕೋ ಸುಮ್ಮನೆ ಹೋದವರು ಅಪ್ಪನಿಗೆ ತೋರ್ಸಕ್ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
1: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ. ಇವಾಗ ನನಗೆ
0: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
1: ರೈಟ್, ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನೂ ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳೂ ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಹೋಗಿ ಕಾಣಬೇಕು.
0: ಹೌದು ಹೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗಬೇಕು.
1: ಕರೆಕ್ಟ್,
0: ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ ಅವರು ಸಾವಿರ ಬಾರಿ ಯೋಚನೆ ಮಾಡ್ತಾರೆ.
1: ಕರೆಕ್ಟ್,
0: ಯಾಕಂದ್ರೆ ಸುಮ್ಮನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
1: ಹೌದು,
0: ಆ ಭಯ ಇದೆಯಲ್ಲ, ಸಮಸ್ಯೆ ಹೆಚ್ಚು ಮಾಡಬಹುದು ತಾವು ಹೇಳಿದ ಪ್ರಕಾರ.
1: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
0: ನಿಮ್ಮ ರೀತಿ ಅಂತ ವೈದ್ಯರು ಅಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ ಹಂಗಲ್ಲ ಹಿಂಗಲ್ಲ ಏನಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟ್ರು ನಮ್ಗೆ ಎಷ್ಟು ಚೆನ್ನಾಗಿ ಹಿರಿಯ ಕೊಟ್ರಲ್ಲ ಅಂತ ಹೇಳಿ ಇರುತ್ತೆ.
1: ಹೌದು.
0: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯವಾದ
1: ಅದು ಮೊದಲ ಘಟ್ಟ.
0: ನೆಕ್ಸ್ಟ್
1: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
0: ಓಕೆ,
1: ECG ಇದ್ದಿದ್ದು ಎಲ್ಲಾ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡ್ಬೇಕಾದ್ರೂ ನಾವು 12 lead ECG ಅಂತೀವಿ, ಅಂದ್ರೆ 12 ಲೀಡ್
0: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
1: ಇಡ್ತಾರಲ್ಲ
0: ಎರಡು ಮೂರು ಇದ್ರೆ ಆಗಲ್ಲ.
1: ECG ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
0: ಓಕೆ.
1: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನು ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
0: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
1: ಹೌದು,
0: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ,
1: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವು ಇದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್

0: ಟೆಸ್ಟ್ ಅಂತ ಬಿಟ್ಟು ಟೆಸ್ಟ್, ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್, ಒಂದು ಮಸಲ್ನು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ, ಹಂಗಾರೆ ಈಗ ಎದೆನೋ ಒಂದಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ. ಇ ಸಿ ಜಿ ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ,
0: ಸಮಥಿಂಗ್ ಇಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು
1: ನೋಡಿ, ನೋವು ಅಷ್ಟೇ,
0: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
1: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತ ಅನ್ನೋದೇ ಹೋಗೋದು.
0: ಹೌದು,
1: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತ ಅನ್ನೋದನ್ನ ನೀವು ಕಂಡುಹಿಡಿತೀರಿ.
0: ಹೌದು. ಸೊ ಇವಾಗ ECG ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ ಆಯ್ತು. ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
1: ಓ, ಸೊ ಅದು ಅಂದ್ರೆ ಈಗ ECGಗಿಂತ ಭಿನ್ನ.
0: ಭಿನ್ನ. ಇವಾಗ ECG ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿನಲ್ಲಿ ಟೆಸ್ಟ್ ಮಾಡ್ತಾನೆ
1: ಇರ್ತೀವಿ.
0: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ಗಳು ಇರ್ತಾವಲ್ಲ, ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಬಿಟ್ಟು ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ, ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ECGನಲ್ಲಿ
1: ಗೊತ್ತಾಗುತ್ತೆ.
0: ಆದ್ರೆ ಅದು ECGನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ನಾವು CT ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ CT, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
1: ಹಂಗೆ
0: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ CT ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು MRI ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
1: TMT
0: ಟೆಸ್ಟ್, ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇವಾಗ ECG, ಎಕೋಕಾರ್ಡಿಯೋಗ್ರಾಮ್, CT, ಆಮೇಲೆ ಬ್ಲಡ್ ಟೆಸ್ಟ್
1: ಸೇರಿಸ್ಕೊಳ್ಳೋಣ. ಓಕೆ,
0: ಇವೆಲ್ಲದನ್ನು ನಾವು ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಆಗ್ತಾ
1: ಇದೆ.
0: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
1: ಅದೇ ಟ್ರೆಡ್ಮಿಲ್.
0: ಅದು ಟ್ರೆಡ್ಮಿಲ್.
1: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
0: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ECG ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು.
1: ಓಹೋ,
0: ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದ್ರದ್ದು ಸ್ಲೋಪ್ ಅಂತೀವಿ, ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದ್ರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತದೆ. ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ECG ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ

0: ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜ್ ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ.
0: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ, ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
0: ಇಲ್ಲಿವರೆಗೂ
1: ಇದ್ರ ಮುಂದಿನ ಹಂತ ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದಮೇಲೆ ಇದ್ದಿದ್ದು, ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ.
1: ಇವೆಲ್ಲದನ್ನು
0: ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದ?
0: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಎಲ್ಲನೇ ಮಾಡಕ್ ಆಗೋದು ಇದು.
1: ಓಕೆ,
0: ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 centimeter ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 centimeter ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿ ಇರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ, ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ
0: ಅವಾಗಿದ್ದು? ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ ಆಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದ್ರೆ ಒಂದು ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ನು ಆದಂಗ ಆಗಬಹುದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಏನೋ ಬ್ಲಾಕೇಜ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
0: ಅಂದ್ರೆ ಇವಾಗ ಬ್ಲಾಕೇಜ್ 80% ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ,
1: ಓಪನ್ ಮಾಡಿ ಅಲ್ಲಿ
0: ಸ್ಟೆಂಟ್ ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70% ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು, ಸೊ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜು 70% ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ,
0: ಅಷ್ಟೇ,
1: ಧೈರ್ಯವಾಗಿರಿ.
0: ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು, ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಹೇಳ್ಬಿಟ್ಟು ಇಲ್ಲೇ ಇಲ್ಲ,
1: ಇಲ್ಲ ಬ್ಲಾಕೇಜ್
0: ಇದ್ದೇ ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
0: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು. ಬಹಳ ಸಂತೋಷ ಆಯ್ತು ಅಂದ್ರೆ ತಾವು ಹೇಳಿದ್ದು ವಿವರಣೆ ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಹೃದಯ ತುಂಬಾ ಸಂಕೀರ್ಣವಾದಂತಹ ಅಂಗ, ಅದನ್ನ ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನ ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದ್ರೆ, ಇದನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನ ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು ಫೇಸ್ಬುಕ್ಕು, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ

0: ಅನ್ನೋದನ್ನ ಹೇಳ್ತೀರಾ?
1: ಓಕೆ, ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು, ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನು ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜಿಂದ ಸಡನ್ ಡೆತ್ ಅಂತೀವಿ, ಸಡನ್ ಆಗಿ ಸಾವಾಗೋದು. ಎಲ್ಲದನ್ನು ಬ್ಲಾಕೇಜಿಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
0: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗ್ಲಿಲ್ಲರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
1: ಕರೆಕ್ಟ್,
0: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತಂತ ಹೇಳಿ.
1: ಹೌದು, ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತನೂ ಏನಿಲ್ಲ. ಅದಕ್ಕೇನೆ ಇನ್ನೊಂದು ಟೆಸ್ಟ್ ಇದೆ. ಹೌದು, ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದರೆ ಅದು ಇವತ್ತಿನ ದಿನ ಇವತ್ತಿನ ಹಂತದ
0: ಹಂತಕ್ಕೆ ಮಾತ್ರ,
1: ಇದು ಹಂತಕ್ಕೆ ಮಾತ್ರ.
0: ಸರಿ,
1: ನಾವು ಎಲ್ಲ ಕಲೆ ಹಾಕಿದಾಗ
0: ಒಂದು ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್ಕೆ
1: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
0: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ, ಹೃದಯದ ಮಾತು ಅಂತ ಅನ್ಬೋದು. ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡ್ತೀರಿ, ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾರ್ಯಕ್ರಮ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮದರಂಗಿ ಚಿತ್ರಕ್ಕೋಸ್ಕರ ದಿವ್ಯಾ ರಾಘವನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಅರಸು ಅಂತಾರೆ ಅವರ ಗೀತೆಗೆ ಅನೂಪ್ ಶಿಳಿ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮರ್ಡರ್ ಚಿತ್ರದ್ದು. ಅಲಿಶಾ ಚಿನ್ನಾಯಿ ಗೀತೆ ಹಾಡಿದ್ದಾರೆ. ರಾಹತ್ ಇಂದೋರಿ ಅವರ ಗೀತೆಗೆ ಅನು ಮಲಿಕ್ ಸಂಗೀತ ನೀಡಿದ್ದಾರೆ.

ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ ಜುಬೈದಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಾವೇದ್ ಅಖ್ತರ್ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದರು. ಸೋನು ನಿಗಮ್ ಅವರು ಹಾಡಿರುವ ಪಯಣ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಗೀತೆ ಬರೆದಿದ್ದಾರೆ, ಸಂಗೀತ ಬಿ ಹರಿಕೃಷ್ಣ ಅವರದು.